ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:42 ಇಂದಿನ ಪಂಚಾಂಗ ಶಕವರ್ಷ 1947 ಶುಕ್ಲಪಕ್ಷ ಅಧಿಕ ಮಾಸದ ನವಮಿಯ ಭಾನುವಾರದ ದಿನವಾದ ಇಂದು ದಿನಾಂಕ 24 ಮೇ 2026 ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ.

ಸಮಯ 6:58 ಎಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ. ಇಂದಿನ ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ನಿಮ್ಮ ಜೊತೆಯಾಗಿರ್ತೀನಿ. ಇಂದಿನ ನುಡಿಮುತ್ತಿನ ಕಡೆಗೆ ನೋಡೋದಾದರೆ, ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತೆ, ಹಾಗೆ ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಾಯಿಸುತ್ತೆ. ಇಂತಹ ಅದ್ಭುತವಾದ ಮಾತಲ್ಲ, ಇಂತಹ ಅದ್ಭುತವಾದ ನುಡಿಮುತ್ತಿನೊಂದಿಗೆ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಾ ಕೇಳ್ತಾರೆ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ಜನಪದ ಕಥೆಗಳು ಮೌಲ್ಯಗಳ ಅಕ್ಷಯ ನಿಧಿ, ಸಂಸ್ಕೃತಿ ಸಂಪ್ರದಾಯದ ಕಾಲಾತೀತ ರಾಯಭಾರಿಗಳು. ಪುಟ್ಟ ಮಕ್ಕಳಿಗೆ ಕತೆ ಹೇಳಿ ಅವರ ಜಗತ್ತನ್ನು ಬೆಳಗಿಸಿರಿ.

ಸಮಯ 6:40 ಎಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ. ಕೇಳ್ತಾ ಇದ್ದೀರಾ FM ರೈನ್ಬೋ 101.3 ಕನ್ನಡ ಕವನಬಿಲ್ಲು.

ಅರ್ಧಗಂಟೆ ದೇವರ ಸಲುವಾಗಿ ಎತ್ತಿಟ್ಟು ದೇವರ ಧ್ಯಾನ ಮಾಡಿದ್ರೆ ಇಡೀ ದಿನ ಒಂದು ಪಾಸಿಟಿವ್ ಫೀಲಿಂಗ್ ಇರುತ್ತೆ, ಹಾಗೆ ದಿನ ಪೂರ್ತಿ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಹುಟ್ಟು ಹಾಗೆ ಮಾಡುತ್ತೆ. ಏನಂತೀರಾ? ಇಂದಿನ ನಾದಾರ್ಚನೆಯಲ್ಲಿ ಉಡುಪಿಯ ದೊಡ್ಡನಗುಡ್ಡೆಯ ಶ್ರೀ ಚಕ್ರ ಸುರುಪೂಜಿತಿಯಾದ ಶ್ರೀ ದುರ್ಗಾ ಆದಿಶಕ್ತಿ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಭಕ್ತಿ ಗೀತೆಗಳೊಟ್ಟಿಗೆ ನಾದಾರ್ಚನೆ ಕಾರ್ಯಕ್ರಮವನ್ನು ನಡೆಸೋಣ ಅಂತ ಹೇಳ್ತಾ ಕೇಳ್ತಾರಿ FM ರೈನ್ಬೋ 101.3 ಕನ್ನಡ ಕಮನಬಿಲ್ಲು. ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ ಸೊಗಸಾದ ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಮಂಜುಳಾ ಸುಬ್ಬರಾಯರು, ಹಾಗೆ ಸಂಗೀತ ಸಂಯೋಜನೆ ಇದೆ ಆನೂರು ಅನಂತಕೃಷ್ಣ ಶರ್ಮಾ.

ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಮುಂದೆ ಸಾಗ್ತಾ ಈ ಕ್ಷೇತ್ರದ ಬಗ್ಗೆ ಹೇಳೋದಾದರೆ ಈ ಕ್ಷೇತ್ರಕ್ಕೆ ಅದರದೇ ಆದ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಈ ಕ್ಷೇತ್ರದಲ್ಲಿ ಇದ್ದ ಮುನಿಶ್ರೇಷ್ಠರೊಬ್ಬರು ಕಠಿಣ ತಪಸ್ಸನ್ನು ಮಾಡಿ ಆ ದೇವಿಯನ್ನು ಒಲಿಸಿಕೊಂಡು ಇಲ್ಲಿ ನೆಲೆಸುವಂತೆ ಮಾಡ್ತಾರೆ ಅಂತ ಇಲ್ಲಿನ ಪೌರಾಣಿಕ ಹಿನ್ನೆಲೆ ಹೇಳುತ್ತೆ. ಈ ದೇವರ ಮಹಿಮೆ ಹೇಗಿದೆ ಅಂದರೆ ಈ ದೇವರ ಮಹಿಮೆ ಶಕ್ತಿಗೆ ಸೋಲದ ಭಕ್ತರೇ ಇಲ್ಲ ಅಂತ ಹೇಳ್ಬೋದು. ಸಾವಿರಾರು ಜನರು ಭಕ್ತರು ಬಂದು ತಾಯಿಯ ಆಶೀರ್ವಾದ ಪಡೆದು ಹೋಗ್ತಾ ಇರ್ತಾರೆ. ಮತ್ತೊಂದು ಭಕ್ತಿಗೀತೆ ನಾದಾರ್ಚನೆಯಲ್ಲಿ ನಿಮಗಾಗಿ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಆರ್ ಎನ್ ಜಿ ಗೋಪಾಲ್ ಅವರು. ಸಂಗೀತ ಸಂಯೋಜನೆ ಪುರುಷೋತ್ತಮ್ ಸಾಯಿಜಿ.

ಸಮಯ 6:27 ಕೇಳ್ತಾ ಇದ್ದೀರಾ, ಇದು ನಾದಾರ್ಥನಿ ಕಾರ್ಯಕ್ರಮ ಕನ್ನಡ ಕಮಲ್ಬೆಲ್ಲಿನಲ್ಲಿ. ಉಡುಪಿಯ ದುರ್ಗಾ ಮಾತೆ ದೇವಸ್ಥಾನದ ಬಗ್ಗೆ ನಾವಿಂದು ಮಾತಾಡ್ತಾ ಇದ್ವಿ. ಸಾವಿರಾರು ಜನ ಭಕ್ತರು ಬಂದು ಇಲ್ಲಿ ತಮ್ಮ ಅಭಿಲಾಷೆಯನ್ನು ಈಡೇರಿಸ್ಕೊಂಡು ಹೋಗ್ತಾರೆ. ಜನ ಎಷ್ಟು ಬರ್ತಾರೆ ಅಂದರೆ ಯಾವಾಗಲೂ ಬೆಳಗ್ಗೆಯಿಂದ ಸಂಜೆವರೆಗೂ ಜನ ಇರ್ತಾರೆ ಇಲ್ಲಿ ಅಂತ ಹೇಳಲಾಗುತ್ತೆ. ಹಾಗೆ ಈ ತಾಯಿ ನೋಡೋದಕ್ಕೆ ಹೇಗಿರುತ್ತೆ ಅಂದರೆ ಬಲಹಸ್ತದಲ್ಲಿ ಚಕ್ರ, ಖಡ್ಗ, ಗದೆ, ಅಭಯ, ಹಾಗೆ ಎಡಹಸ್ತದಲ್ಲಿ ಶಂಖ, ಬಿಲ್ಲು, ದಂಡ, ತ್ರಿಶೂಲಧಾರಿಯಾಗಿ ನಿಂತಿದ್ದಾಳೆ ಸಾಕ್ಷಾತ್ ದುರ್ಗಾ ಮಾತೆ. ಹಾಗೆ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದ ಮೇರು ಶ್ರೀಚಕ್ರವನ್ನು ಹೊಂದಿ ಶ್ರೀಚಕ್ರಪೀಠ ಸುರಪೂಜಿತೆ ಅಂತ ಕರೆಸಿಕೊಳ್ಳುವ ತಾಯಿ ದುರ್ಗಾ ಮಾತೆಯನ್ನು ಎಲ್ಲರೂ ಒಮ್ಮೆ ನೋಡಿ ಅವಳ ಆಶೀರ್ವಾದವನ್ನು ಪಡೆದರೆ ಎಲ್ಲರ ಅಭೀಷ್ಟವೂ ನೆರವೇರುತ್ತೆ ಅನ್ನೋದು ಭಕ್ತರ ಅಚಲ ನಂಬಿಕೆಯಾಗಿದೆ. ಕೇಳ್ತಾ ಇದ್ರಿ, ಇದು FM 101.3 ಕನ್ನಡ ಕಾಮನಬೆಲ್ಲು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಕ್ತಿ ಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ. ಮತ್ತೊಂದು ಭಕ್ತಿ ಗೀತೆ ನಿಮಗಾಗಿ ಮೂಡಿ ಬರ್ತಾ

ಸಂಜೆ 6:34 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲನ ನಾದಾರ್ಜನೆ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಈ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ನಿತ್ಯ ನಿರಂತರ ಶ್ರೀ ಚಕ್ರ ಪೂಜೆಯಿಂದ ಅಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ, ಹಾಗೆ ಲಲಿತಾ ಮಹಾಕದಳಿಯಾಗ ತ್ರಿಕಾಲ ಪೂಜೆ, ಶ್ರೀಚಕ್ರಮಂಡಲ ಪೂಜೆ, ವಿಷ್ಣು ಸಹಸ್ರನಾಮ ಜಪಯಜ್ಞ, ಗಾಯತ್ರಿ ಮಂತ್ರ ಜಪ, ಮಹಾರುದ್ರಯಾಗ, ಚಂಡಿಕಾಯಾಗ, ಹೀಗೆ ಎಲ್ಲ ಸೇವೆಗಳು ಇರುತ್ತೆ. ಪ್ರತಿ ಶುಕ್ರವಾರ ವಿಶೇಷ ಅನ್ನಪ್ರಸಾದವೂ ಕೂಡ ಉಂಟು. ಹಾಗೆ ಇಲ್ಲಿ ಕ್ಷೇತ್ರಗಳ ಶಕ್ತಿ ಸಾನ್ನಿಧ್ಯಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಇಂದಿನ ನಾದಾರ್ಜನೆ ಕಾರ್ಯಕ್ರಮದಲ್ಲಿ. ಅದಕ್ಕಿಂತ ಮೊದಲು ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಶ್ರೀ ಕಾಳಿಕಾಂಬಾ ಚಿತ್ತದಿಂದ ಹಾಡಿರುವವರು ಸ್ವರ್ಣಲತಾ, ಸಂಗೀತವನ್ನು ನೀಡಿದ್ದಾರೆ ದೇವಾ ಅವರು. ಸಾಹಿತ್ಯ ಇದೆ ಕೆ ಕಲ್ಯಾಣ್.

ಸಮಯ 6:44:38 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲನ್ನ. ಆದಿಶಕ್ತಿ ದುರ್ಗಾ ಮಾತೆಯ ದೇವಾಲಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ದೇವಿಯ ಎಡಬಲದಲ್ಲಿ ಪ್ರಸನ್ನ ಗಣಪತಿ ದೇವರು, ಹಾಗೆ ಬಾಲಸುಬ್ರಹ್ಮಣ್ಯಮ, ಹಾಗೆ ಆಗ್ನೇಯದಲ್ಲಿ ಮುಖ್ಯ ಪ್ರಾಣದೇವರು, ಅಭಿಮುಖವಾಗಿ ನಾಟ್ಯಾರಾಣಿ, ಗಂಧರ್ವ ಕನ್ಯರು, ಯಕ್ಷಕನ್ಯಕೆಯರ ಸಾನ್ನಿಧ್ಯ ಕೂಡ ಇದೆ. ಹಾಗೆ ಕ್ಷೇತ್ರದ ಉತ್ತರ ಭಾಗದಲ್ಲಿ ನಾಗಾಲಯವಿದ್ದು ಏಕಶಿಲೆಯಲ್ಲಿ ಕೆತ್ತಲಾಗಿರುವ ನಾಗರಾಜ ನಾಗರಾಣಿಯರ ಸಾನ್ನಿಧ್ಯ ಕೂಡ ಇದೆ. ಗಾಯತ್ರಿ ಧ್ಯಾನಪೀಠ, ಹೀಗೆ ನೋಡೋದಕ್ಕೆ ಸಾಕಷ್ಟು ಕ್ಷೇತ್ರಗಳು ಇಲ್ಲಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಇಲ್ಲಿ ದೇವರ ದರ್ಶನವನ್ನು ಪಡೆದು ಹೋಗ್ತಾರೆ. ಖಂಡಿತ ಎಲ್ಲರೂ ಒಮ್ಮೆ ಭೇಟಿ ನೀಡಿ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇಂದಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ. ಕೇಳ್ತಾರಿ ಎಫ್ಎಂ ರೈನ್ಬೋ ಕನ್ನಡ ಗಮನಬೆಲ್ಲನ್ನ. ಶ್ರೀ ರೇಣುಕಾದೇವಿ ಚಿತ್ರದಿಂದ ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ರೀತೀಶ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

0: ಹೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 6:49. ಕೇಳ್ತೆ ಕೇಕ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓದಿದ್ದು ಪಾಲಿಮರ್ ಟೆಕ್ನಾಲಜಿ, ಹೆಚ್ಚು ಕಡಿಮೆ ಜೀವನ ಪೂರ್ತಿ ಇದ್ದಿದ್ದು ಮುಂಬೈನಲ್ಲಿ, ಆದರೆ ಬರೆದದ್ದು ಉಸಿರಾಡಿದ್ದು ಹನೇಹಳ್ಳಿಯನ್ನ. ಕನ್ನಡದ ಶ್ರೇಷ್ಠ ಕಥೆಗಾರರು ಯಶವಂತ ಚಿತ್ತಾಲರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಹನೇಹಳ್ಳಿ ಇವರ ಊರು. ಕೊಂಕಣಿ, ಮರಾಠಿ, ಕನ್ನಡ, ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರು. ಪುರುಷೋತ್ತಮ, ಶಿಕಾರಿ, ಮೂರು ದಾರಿಗಳು ಇವರ ಕಾದಂಬರಿಗಳು. ಎಷ್ಟು ಸಲ ಓದಿದರೂ ಮರು ಓದು ಬಯಸುವ ಜೀವನದ ಸೆಲೆಯ ಕೃತಿಗಳು. ಕಥೆಯಾದಳು ಹುಡುಗಿ ಮನ ಕಲಕುವ ಕಥೆ. ಕಲಾತ್ಮಕತೆ, ಸೃಜನಶೀಲತೆಯ ಒಂದು ವಿಭಿನ್ನ ಆಯಾಮವನ್ನು ತೋರಿಸಿದರು ಯಶವಂತ ಚಿತ್ತಾಲರು. ಅವರ ಧ್ವನಿಯನ್ನು ಈಗ ಕೇಳೋಣ.
2: ನಾನು ಕಥೆಗಾರನಾಗೋದೊಳಗಲ್ಲಿ ಸಾಹಿತ್ಯಕ್ಕೆ ಬಂದದ್ದೇ ಒಂದು ದೊಡ್ಡ ಆಕಸ್ಮಿಕ. ಬಹುಶಃ ಸಾಹಿತ್ಯದಲ್ಲಿ ನನ್ನ ಆಸ್ಥೆ ಕೇಳಿಸಿದ್ದು ನನ್ನ ಅಣ್ಣ ಗಂಗಾಧರ ಚಿತ್ತಾಲ್ ಕವಿಗಳು. ಅವರಿಗೆ ಸಾಹಿತ್ಯದಲ್ಲಿ ತುಂಬ ಆಸ್ಥೆ. ಅವರು ವಿದ್ಯಾರ್ಥಿಗಳಿದ್ದಾಗ ಧಾರವಾಡದಲ್ಲಿದ್ದರು, ನಾವು ಇದ್ದದ್ದು ಹನೇಹಳ್ಳಿಯಲ್ಲಿ. ರಜೆಗೆ ಊರಿಗೆ ಬಂದಾಗೆಲ್ಲ ಒಂದೇ ಬೇಂದ್ರೆಯವರ ಕಾವ್ಯವನ್ನು ಅಥವಾ ಮಾಸ್ತಿಯವರ ಕಥೆಗಳನ್ನು ಅವರು ಓದಿ ತೋರಿಸಿದ್ದರು. ಅವರು ಓದಿ ತೋರಿಸಿದ ಮೊಸರಿನ ಮಂಗಮ್ಮ ಈ ಕಥೆ ಈಗಲೂ ನನ್ನ ಕಿವಿ ತುಂಬಿ ನಿಂತಿದೆ ಅನ್ನುವಂಥ ಅನುಭವ. ಅದರಿಂದಾಗಿ ನನ್ನ ಆಸ್ಥೆ ಆರಂಭವಾದದ್ದೇ ಒಂದು ರೀತಿಯಿಂದ ಮಾಸ್ತಿಯವರ ಕಥೆಯ ಮುಖಾಂತರ. ಸ್ಪಷ್ಟವಾಗಿ ಬರದ ಅನುಭವವಂತೂ ನನಗೆ ಇನ್ನೂ ಆಶ್ಚರ್ಯಕ್ಕೆ ಕಾರಣವಾಗಿ ಉಳಿದಿದೆ. 1949 ಕಾರವಾರದ ಸಮೀಪ ಒಂದು ಹಳ್ಳಿ, ಬಾಡ ಎನ್ನುವ ಹೆಸರಿನ ಹಳ್ಳಿ. ಅಲ್ಲಿ ಕೆಲವು ತಿಂಗಳ ಮಟ್ಟಿಗೆ ನಾನು ಶಾಲಾ ಮಾಸ್ತರನಾಗಿದ್ದೆ. ಇದು ಬಹಜನರಿಗೆ ಗೊತ್ತಿಲ್ಲದ ಸಂಗತಿ. ಆಗ ಒಂದು ದಿನ ಮಧ್ಯಾಹ್ನ ಯಾವ ಪೂರ್ವ ಸೂಚನೆಯೂ ಇಲ್ಲದೇನೆ, ಯಾವ ಪೂರ್ವ ತಯಾರಿಯೂ ಇಲ್ಲದೇನೆ ಕಥೆ ಬರೆಯುವ ಹುಕ್ಕಿ ಬಂದುಬಿಡ್ತು. ಬರೀಲಿಕ್ಕೂತೆ, ಬರದೆ. ಅದೇ ನನ್ನ ಮೊಟ್ಟ ಮೊದಲಿನ ಕಥೆ ಬೊಮ್ಮೆಯ ಹುಲ್ಲು ಹೊರೆ. ನೋಡಿ, ನಾನು ಮೊಟ್ಟ ಮೊದಲನೇ ಬರೆದ ಕಥೆಯೇ ಶೋಷಣೆ ಬಗ್ಗೆ ಆಗಿತ್ತು ಎನ್ನುವ ಮಾತು ಈಗ ನನ್ನದಾಗ ನನಗೂ ಆಶಯವಾಗ್ತದೆ. ಈ ಕಥೆ ಶೋಷಣೆಯ ಬಗ್ಗೆ ಆಗಿತ್ತು ಎನ್ನುವ ಮಾತು ಹೊರದದ್ದು ಈಗ ಈ ಹೊತ್ತಿನ ಸಾಹಿತ್ಯದ ಸನ್ನಿವೇಶದಲ್ಲಿ. ಆಗ ನನ್ನ ಶಕ್ತಿಗೆ ಸಾಲುವಂಥ, ನನ್ನ ಭಾಷೆಗೆ ಒಗ್ಗುವಂಥ ಒಂದು ಥೀಮು ಅಷ್ಟೇ. ಬಹಳ ಸಣ್ಣ ಕಥೆ ಅದು. ಬರೆದ ಮೇಲೆ ಶೀರ್ಷಿಯ ಒಂದು ವಾರಪತ್ರಿಕೆಗೆ ಕಳಿಸಿದ್ದೆ. ವಾಲಗಳ್ಳಿಯವರು ಅದನ್ನು ಪ್ರಕಟಿಸಿದ್ರಷ್ಟೇ ಅಲ್ಲ, ಇಂಥ ಕಥೆಗಳನ್ನು ನೀವು ಮುಂದೆ ಬರೀಬೇಕು ಅನ್ನುವಂಥ ಉತ್ತೇಜನ ಕೂಡ ಕೊಟ್ಟರು. ಮುಂದೆ ನಿಜವಾಗಿ ನಾನು ಕಥೆಗಾರ ಅನ್ನಿಸಿಕೊಳ್ಳಲು ತೊಡಗಿದ್ದು ಮಾಸ್ತಿಯವರು ಪ್ರಕಟಿಸುತ್ತಿದ್ದ ಜೀವನ ಮಾಸ ಪತ್ರಿಕೆಗೆ ಕಳ್ಳಗಿರಿಯಣ್ಣ, ಉತ್ತುಮೆ ಅಂತ ಕಥೆಗಳನ್ನು ಕಳಿಸಿದಾಗ, ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನನ್ನು ಪ್ರೋತ್ಸಾಹಿಸಿದಾಗ, ನಾನು ನನ್ನ ಮೊದಲನೇ ಕಥಾಸಂಗ್ರಹ ಸಂದರ್ಶನ ಪ್ರಕಟವಾದಾಗ ಅದರ ಪ್ರತಿಯೊಂದನ್ನು ಪೂಜ್ಯರಾದ ಮಾಸ್ತಿಯರಿಗೆ ಕಳಿಸಿ ಅವರ ಆಶೀರ್ವಾದ ಬೀಡಿದ್ದೆ. ಯಾಕಂದರೆ ಮಾಸ್ತಿಯವರ ಪ್ರಭಾವ ಬರೇ ನನ್ನ ಕಥೆಗಳ ಆರಂಭದಲ್ಲಷ್ಟೇ ಅಲ್ಲ, ಹಲವರು ಹೇಳಿದ ಹಾಗೆ ನನ್ನ ಇಡೀ ಸಾಹಿತ್ಯದ ಮೇಲೆ ಅವರ ಪ್ರಭಾವ ಇದೆ. ನಾನು ತುಂಬ ಮೆಚ್ಚಿಕೊಂಡ, ತುಂಬ ಪ್ರೀತಿಸಿದ ಲೇಖಕ ಮಾಸ್ತಿಯವರು. ಅವರಿಗೆ ಆ ಪ್ರತಿ ಕಳಿಸಿದಾಗ ಅವರು ನನಗೆ ಬರೋ ಒಂದು ಪತ್ರ, ಅದರಲ್ಲಿ ಒಂದು ವಾಕ್ಯ ಬಹುಶಃ ನನ್ನ ಸಾಹಿತ್ಯಕ್ಕೆ ಬೆಳವಣಿಗೆಯ ದಾರಿದೀಪವಾಗಿ ಉಳಿದಿದೆ. ಅವರು ಹೇಳಿದ ಮಾತು ಸಾಧಾರಣ ನಾನು ನನ್ನದು ಹೇಳಬಹುದಾದರೆ, ಜೊತೆಗಾರ ಜೀವದ ಜೀವನದಲ್ಲಿ ಪ್ರೀತಿಯಿಂದ ಬೆರೆತು ಅದರ ಸುದ್ದಿಯನ್ನು ಇನ್ನೊಬ್ಬರಿಗೆ ತಿಳಿಸುವ ಆಸೆಯಲ್ಲಿ ಸಾಹಿತ್ಯ ಹುಟ್ಟಿದಾಗ ಅದು ಸಾಹಿತ್ಯ ಎಂಬ ಕರ್ಮಕ್ಕೆ ಹೆಸರನ್ನು ತರುತ್ತದೆ ಅನ್ನುವಂಥ ಅರ್ಥದ ಮಾತು. ಮುಖ್ಯವಾಗಿ ಸಾಹಿತ್ಯದ ಹುಟ್ಟಿಗೆ ಇದೇ ಕಾರಣ, ಮನುಷ್ಯನಲ್ಲಿಯ ಜೀವಂತ ಆಸ್ಥೆ. ಕಥೆ ಕಾದಂಬರಿಯ ಕಥಾನಕದ ಧಾಟಿಗೆ ಕೂಡ ಇದೇ ಕಾರಣ, ಮನುಷ್ಯನಲ್ಲಿ ಆಸ್ಥೆ. ಯಾಕಂದರೆ ಮನುಷ್ಯನ ಬಗ್ಗೆ ಹೇಳ ಹೊರಟದ್ದೆಲ್ಲವೂ

0: ಕಥೆಯ ಧಾಟಿಯನ್ನು ಸಹಜವಾಗಿಯೇ ಪಡೆಯುತ್ತದೆ. ಬರೀ ನನ್ನ ಕಥೆಗಳಿಗೆ ಮಾತ್ರ ಅಲ್ಲ, ಬಹುಶಃ ಎಲ್ಲ ಕಥಾ ಸಾಹಿತ್ಯಕ್ಕೆ ಮೂಲವಾದ ಆಸ್ಥೆ ಮನುಷ್ಯನಲ್ಲಿಯ ಪ್ರೀತಿ, ಮನುಷ್ಯನ ಬಗ್ಗೆ ಇರಬೇಕಾದ ಆಸ್ಥೆ. ನನ್ನ ಮೊದಲನೇ ಕಥಾ ಸಂಗ್ರಹದಲ್ಲಿ ಈ ಮನುಷ್ಯನ ಬಗೆಗಿನ ಒಂದು ಆಸ್ಥೆ ಇದೆ ಎಂದು ಹೇಳೋದು ನೀವು, ಬಹುಶಃ ಎಲ್ಲ ಕಥೆಗಳ ಬಗ್ಗೆ ಸಹ ಹೇಳಬಹುದಾದ ಮಾತು ಅಂತ ಕನಿಸ್ತದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಯಶವಂತ ಚಿತ್ತಾಲ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 6:54 ಸೆಕೆಂಡ್ಗಳು. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ದಿವ್ಯಾನಂದ ಝಾ. ಅಥ ವಾರ್ತಾಃ. ನವದೆಹಲಿಯಾಂ ಹೈದರಾಬಾದ್ ಹೌಸ್ ಸ್ಥಳೇ ಅದ್ಯ ವಿದೇಶ ಮಂತ್ರಿ ಡಾಕ್ಟರ್ ಸುಬ್ರಹ್ಮಣ್ಯಂ ಜಯಶಂಕರಃ ಅಮೆರಿಕಾ ದೇಶೀಯೇನ ವಿದೇಶ ಸಚಿವೇನ ಮಾರ್ಕೊ ರೂಬಿಯೋ ಇತ್ಯನೇನ ಸಮಂ ದ್ವಿಪಾಕ್ಷಿಕ ಸಂವಾದಂ ಕರಿಷ್ಯತಿ. ಏತೌ ಕ್ಷೇತ್ರೀಯ ವೈಶ್ವಿಕ ಶಾಂತಿ ಸುರಕ್ಷಾ ಸಂಬದ್ಧಾನ್ ವಿಷಯಾನ್ ಸಮೇತ್ಯ ಅನೇಕೇಷು ಭಿನ್ನ ವಿಷಯೇಷು ಚರ್ಚಾಂ ಕರಿಷ್ಯತಃ ಇತಿ ಆಶಾಸ್ತೆ. ಅಮೆರಿಕಾ ವಿದೇಶ ಮಂತ್ರಿ ಗತದಿನೇ ಪ್ರಾತಃ ಚತುರ್ದಿವಸೀಯ ಯಾತ್ರಾ ಪ್ರಸಂಗೇ ಭಾರತಂ ಸಂಪ್ರಾಪ್ತಃ. ದ್ವಿಪಕ್ಷೀಯ ಸಂಬಂಧಾನ್ ಸುದೃಢೀಕರ್ತುಂ ಅಪಿ ಚ ವಾಣಿಜ್ಯ ರಕ್ಷೋರ್ಜಾ ಸುರಕ್ಷಾ ಪ್ರಾವಿಧಿಕೀ ಹಿಂದ ಪ್ರಶಾಂತ ವ್ಯೂಹ ರಚನೆತ್ಯಾದಿಷು ಕ್ಷೇತ್ರೇಷು ಸಹಯೋಗ ವಿಸ್ತಾರಾರ್ಥಂ ತಸ್ಯ ಏಷಾ ಭಾರತ ಯಾತ್ರಾ ನಿತರಾಂ ಮಹತ್ವಾದಾಯಿನಿ ವರ್ತತೆ. ಗತವಾಸರೆ ಸಹ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಭಾರತ ಅಮೆರಿಕಾ ವ್ಯಾಪಕ ವೈಶ್ವಿಕ ರಣನೀತಿ ಸಂಧಿಂ ಸುದೃಢಯಿತುಂ ಚರ್ಚಾಂ ಅಕರೋತ್. ಪ್ರಧಾನಮಂತ್ರಿ ಕಾರ್ಯಾಲಯಸ್ಯ ವಿಜ್ಞಪ್ತ್ಯನುಸಾರಿ ಅಮೆರಿಕಾ ವಿದೇಶ ಮಂತ್ರಿಣಾ ರಕ್ಷಾ ಪ್ರಾವಿಧಿಕೀ ವ್ಯಾಪಾರ ನಿವೇಶೋರ್ಜಾ ಸುರಕ್ಷಾ ಸಂಪರ್ಕ ಶಿಕ್ಷಾ ಪಾರಸ್ಪರಿಕ ಜನಸಂಬಂಧಾದಿಷು ವಿವಿಧ ಕ್ಷೇತ್ರೇಷು ದ್ವಿಪಕ್ಷೀಯ ಸಹಯೋಗಸ್ಯ ನಿರಂತರ ಪ್ರಗತೇಃ ವಿಷಯ ಪ್ರಧಾನಮಂತ್ರಿ ಸಂಸೂಚಿತಃ. ಅಸ್ಮಿನ್ ಅವಸರೆ ಶ್ರೀಮೋದಿ ಶಾಂತಿ ಪ್ರಯಾಸೇಭ್ಯಃ ಭಾರತಸ್ಯ ಸತತ ಸಮರ್ಥನಂ ಪುನರುದೀರಿತವಾನ್ ಅಪಿ ಚ ಸಂಭಾಷಣ ಕೂಟನೀತಿ ಮಾಧ್ಯಮೇನ ವಿವಾದಾನಾಂ ಶಾಂತಿಪೂರ್ಣ ಸಮಾಧಾನಾಯ ಪುನರೇಕದಾ ಆಹ್ವಾನಂ ಕೃತವಾನ್. ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ್ ಗೋಯಲಃ ಅದ್ಯಾರಭ್ಯ ಭಾರತೀಯ ವ್ಯಾಪಾರ ನೇತ್ರೀಣಾಂ ಏಕೇನ ಪ್ರತಿನಿಧಿ ಮಂಡಲಿನ ಸಹ ಕನ್ನಡ ದೇಶಸ್ಯ ತ್ರಿದಿವಸೀಯ ಯಾತ್ರಾಯಾಂ ಭವಿಷ್ಯತಿ. ವಾಣಿಜ್ಯ ಮಂತ್ರಾಲಯೇನ ಸೂಚಿತಂ ಯತ್ ಶ್ರೀ ಗೋಯಲಃ ವ್ಯಾಪಾರ ನಿವೇಶ ಭಾರತ ಕನ್ನಡಾ ವ್ಯಾಪಕಾರ್ಥಿಕ ಸಹಭಾಗಿತಾ ವಾರ್ತಾಲಾಪಂ ಪ್ರವರ್ತಯಿತುಂ ಒಟಾವಾ ಟೊರಂಟೋ ನಗರಯೋಃ ದ್ವಿಪಕ್ಷೀಯ ಸಮಾಗಮಂ ಕರಿಷ್ಯತಿ. ಸಂಸದೀಯ ಕಾರ್ಯಸೂಚನಾ ಪ್ರಸಾರಣ ರಾಜ್ಯ ಮಂತ್ರಿ ಎಲ್ ಮುರುಗುನಃ ಅವದತ್ ಯತ್ ಪ್ರಶಾಸನ ಸಪ್ತಚತ್ವಾರಿಂಶದಧಿಕ ದ್ವಿಸಹಸ್ರತಮ ವರ್ಷ ಪರ್ಯಂತಂ ವಿಕಸಿತಂ ಭಾರತಂ ಇತಿ ಸ್ವಪ್ನಂ ಸಾಕಾರಯಿತುಂ ಪ್ರತಿಬದ್ಧಮಸ್ತಿ. ಚೆನ್ನೈ ಸ್ಥಿತೆ ICF ಇತಿ ಸಂಸ್ಥಾನೆ ಆಯೋಜಿತಂ ಆಜೀವಿಕಾ ಮೇಳನ ಸಂಬೋಧಯನ್ ಸಹ ಉಕ್ತವಾನ್ ಯತ್ ಪ್ರಧಾನಮಂತ್ರಿಣಃ ನೇತೃತ್ವೆ ದೇಶಃ ಆಧಾರಭೂತ ಸಂರಚನಾ ವಿಕಾಸೇ ವೃತ್ತ್ಯವಸರಾಣಾಂ ವೃದ್ಧೌ ವ್ಯಾಪಾರ ಸುಗಮತಾಯಾಂ ಚ ತೀವ್ರಗತ್ಯಾ ಪ್ರಗತಿಂ ಕರೋತಿ. ಪ್ರಿಯಾ ಶ್ರೋತಾರಃ, ಸಂಸ್ಕೃತ ಜಗತಾ ಸಂಬದ್ಧೇಃ ವಿಭಿನ್ನೈಃ ಕ್ರಿಯಾಕಲಾಪೈಃ ಸಂವಲಿತಸ್ಯ ಸಂಸ್ಕೃತ ಸಾಪ್ತಾಹಿಕೀತಿ ವಿಶಿಷ್ಟ ಕಾರ್ಯಕ್ರಮಸ್ಯ ಪ್ರಸಾರಣಂ ಆಕಾಶವಾಣ್ಯಾಃ FM ಗೋಲ್ಡ್ ಪ್ರವಾಹಿಕಾತಃ ಅದ್ಯ ಮಧ್ಯಾಹ್ನೆ ಸಾರ್ಧೈಕವಾದನತಃ ಭವಿಷ್ಯತಿ. ಭವಂತಃ ಸರ್ವೇ ಯಥಾಕಾಲಂ ಶ್ರೋತುಂ ಪ್ರಭವಂತಿ. ಭಾರತೀಯರ್ತು ವಿಭಾಗೇನ ಅದ್ಯ ಪೂರ್ವೀಯೋತ್ತರ ಪ್ರದೇಶಾಯ ಪೂರ್ವೀಯ ಮಧ್ಯಪ್ರದೇಶಾಯ ವಿದರ್ಭಾಯ ಚ ಅತಿತಾಪರ ರಕ್ತವಾರಣಿಕೀ ಸಂಚೇತನಾ ಪ್ರಸಾರಿತ. ಭಾರತಸ್ಯ ಉತ್ತರ ಪಶ್ಚಿಮೀಯ ಮಧ್ಯ ಪೂರ್ವೀಯ ದಿಗ್ವಿಭಾಗೇಷು ಕತಿಪಯ ಕ್ಷೇತ್ರೇಷು ಸಮಾನ ಏವ ಸ್ಥಿತಿ ಆಗಾಮಿ ಸಪ್ತ ದಿವಸ ಪರ್ಯಂತಂ ಭವಿಷ್ಯತಿ ಇತ್ಯಪಿ ವಿಭಾಗೇನ ಸೂಚಿತಂ. ಅಂತೆ ಕ್ರೀಡಾ ವಾರ್ತಾಸು. ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಗತರಾತ್ರೋ ಲಖನೌ ನಗರೆ ಇಕಾನಾ ಕ್ರಿಕೆಟ್ ಕ್ರೀಡಾಂಗಣೆ ಆಯೋಜಿತೆ ದ್ವಂದ್ವೆ ಶ್ರೇಯಸ್ ಅಯ್ಯರೇಣ ಅರ್ಜಿತಾನಾಂ ಏಕೋತ್ತರ ಶತ ಧಾವನಾಂಕಾನಾಂ ಬಲೇನ ಪಂಜಾಬ್ ಕಿಂಗ್ಸ್ ದಲೇನ ಲಖನೌ ಸೂಪರ್ ಜಾಯಿಂಟ್ಸ್ ದಲಂ ಸಪ್ತಭಿಃ ಕ್ರೀಡಕೈಃ ಪರಾಜಿತಂ. ಕ್ರೀಡಾಂತೆ ಅಯ್ಯರಃ ಸ್ಪರ್ಧಾಪುರುಷಃ ಘೋಷಿತಃ. ಅದ್ಯತನೆ ದ್ವಂದ್ವದ್ವಯೆ ಪ್ರಥಮಂ ಮುಂಬಯ್ಯಾಂ ಅಪರಾಹ್ನೆ ಸಾರ್ಧ ತ್ರಿವಾದನೆ ಮುಂಬೈ ಇಂಡಿಯನ್ಸ್ ದಲಂ ರಾಜಸ್ಥಾನ ರಾಯಲ್ಸ್ ದಲೇನ ಸ್ಪರ್ಧಿಷ್ಯತೆ. ತತಃ ಸಾಯಂ ಕೋಲ್ಕತಾಯಾಂ ಕೋಲ್ಕತಾ ನೈಟ್ ರೈಡರ್ಸ್ ದಿಲ್ಲಿ ಕ್ಯಾಪಿಟಲ್ಸ್ ದಲಯೋ ದ್ವಂದ್ವಂ ಭವಿಷ್ಯತಿ. ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
4: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
7: ಜಿ, ಹೊಸ ಕರ್ನಾಟಕ ತಗೊಂಡ್ಯಾ?
8: ಹೌದವ್ವ, ಸಿದ್ದರಾಮಯ್ಯನವರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
9: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
10: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
11: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತ

0: ಇದೆ. ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
1: ಕಣ್ಣು ಕಿವಿ ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
0: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
1: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
0: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.

ಸಮಯ 7:42 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕವನ ಬೆಲ್ಲನ. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81 ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60% ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75 ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಇಂದು ಜರುಗಲಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಚಾಲನೆ ನೀಡಲಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ 60% ಹೆಚ್ಚಿಸಿದ್ದು ರಾಜ್ಯದ 1,00,000 ಅಧಿಕ ಕಾರ್ಮಿಕರಿಗೆ ಆರ್ಥಿಕ ನೆರವು ದೊರಕಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ನೂತನ ಕನಿಷ್ಠ ವೇತನ ಜಾರಿಯಿಂದ ರಾಜ್ಯ ಕಾರ್ಮಿಕರ ವಿಮೆ, ಇಎಸ್ಐ ಮತ್ತು ಭವಿಷ್ಯ ನಿಧಿ ಪಿಎಫ್ ಕಡಿತದ ಬಳಿಕ ದೊರಕುತ್ತಿದ್ದ ಕಡಿಮೆ ವೇತನದ ಬದಲಾಗಿ ಪರಿಷ್ಕೃತ ಸಂಚಿತ ವೇತನ ಕೈಗೆ ಸಿಗಲಿದೆ ಎಂದರು. ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರು, ನಿರ್ದಿಷ್ಟ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು, ಖಾಸಗಿ ಶಾಲೆ ಕಾಲೇಜುಗಳ ಬೋಧಕೇತರ ಸಿಬ್ಬಂದಿ, ಇಕಾಮರ್ಸ್ ಕ್ಷೇತ್ರದ ನೌಕರರು, ಕೊರಿಯರ್ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ನೌಕರರು ಸೇರಿದಂತೆ ಒಟ್ಟಾರೆ ರಾಜ್ಯದ 81 ಹೆಚ್ಚು ಅನುಸೂಚಿತ ಉದ್ಯೋಗ ವಲಯಗಳ ಕಾರ್ಮಿಕರಿಗೆ ಇದರ ಲಾಭ ದೊರೆಯಲಿದೆ ಎಂದು ಸಚಿವ ಲಾಡ್ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದನ್ವಯ ವೇತನ ಪರಿಷ್ಕರಣೆ ಕೈಗೊಂಡು ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. 3,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಶಿವಮೊಗ್ಗ ಹಾಗೂ ಶೃಂಗೇರಿ ಮಧ್ಯದ ರೈಲು ಮಾರ್ಗದ ಅಭಿವೃದ್ಧಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮಂಗಳೂರು ರೈಲ್ವೆ ಕಚೇರಿಯಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ 37 ನೂತನ ರೈಲುಗಳನ್ನು ಪ್ರತಿದಿನದ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮಂಗಳೂರು ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವ, ಮಂಗಳೂರು ಸುಬ್ರಹ್ಮಣ್ಯ ನಡುವೆ ರೈಲುಗಳ ವೇಗ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವ ಸೋಮಣ್ಣ ನುಡಿದರು. ಹೊಸದಿಲ್ಲಿಯ ಕೆಂಪುಕೋಟೆ ಮೈದಾನದಲ್ಲಿ ಇಂದು ಬುಡಕಟ್ಟು ಸಮುದಾಯಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ ಆಯೋಜಿತವಾಗಿದೆ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ 500 ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಸಾಂಪ್ರದಾಯಿಕ ಪೋಷಾಕು ತೊಟ್ಟು ಪಾಲ್ಗೊಳ್ಳಲಿದ್ದಾರೆ. ಸಾಂಸ್ಕೃತಿಕ ಪರಂಪರೆ

0: ಅನ್ನು ಗೌರವಿಸಿ ಸಂಭ್ರಮಿಸುವ ಉದ್ದೇಶದೊಂದಿಗೆ 1.5 ಲಕ್ಷ ವನವಾಸಿಗರು ಸಮಾವೇಶಗೊಳ್ಳಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಅಜಾದ್ಪುರ ಎಸ್ಆರ್ಎಂ ಮೆಹ್ತಾ ಸಿಬಿಎಸ್ಇ ಶಾಲೆ ವಿದ್ಯಾರ್ಥಿನಿ ತನ್ವಿ ಚೈತನ್ಯ ಕೊಠಾರಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ನಾನು ಯುವಿಕಾ 2026 ರಲ್ಲಿ 13 ದಿನಗಳ ಅವಧಿಯಲ್ಲಿ URSC ಬೆಂಗಳೂರು ನೆಲೆಯಲ್ಲಿ ಭಾಗವಹಿಸಿದ್ದೆ. ಒಟ್ಟು ಕಾರ್ಯಕ್ರಮ ಅದ್ಭುತವಾಗಿತ್ತು. ಪ್ರಯೋಗಶಾಲಾ ದರ್ಶನಗಳನ್ನು ಮತ್ತು ಅನೇಕ ಪ್ರಯೋಗಗಳನ್ನು ನಡೆಸುವ ಮೂಲಕ ತುಂಬಾ ಆಸಕ್ತಿಪೂರ್ಣವಾಯಿತು. ನಾವು ಇಸ್ರೋನ ಹಲವಾರು ಕೇಂದ್ರಗಳನ್ನು ಭೇಟಿ ಮಾಡಿ ಪ್ರಮುಖ ವ್ಯಕ್ತಿಗಳಾದ ಡಾಕ್ಟರ್ ಎಂ ಅಣ್ಣಂದುರೈ, ದ ಮೂನ್ ಮ್ಯಾನ್ ಆಫ್ ಇಂಡಿಯಾ, ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತೆ ಇಸ್ರೋ ನಿರ್ದೇಶಕರಾದ ವಿ ನಾರಾಯಣನ್ ಸರ್ ಅವರ ಜೊತೆಗೆ ಸಂವಾದವನ್ನು ನಡೆಸಿದ್ದೇವೆ. ಜ್ಞಾನವರ್ಧಕ ಅನುಭವವಾಗಿತ್ತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 87 ಪೈಸೆ, ಡೀಸೆಲ್ ಪ್ರತಿ ಲೀಟರ್ಗೆ 91 ಪೈಸೆಯಷ್ಟು ಹಾಗೂ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ 1 ರೂಪಾಯಿಯಷ್ಟು ಏರಿಕೆಯಾಗಿದೆ. ಪರಿಷ್ಕೃತ ದರ ನಿನ್ನೆಯಿಂದ ಜಾರಿಗೊಂಡಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ದರೆ ತನ್ನ ಪಾಲಿನ ಪೆಟ್ರೋಲ್ ಹಾಗೂ ಡೀಸೆಲ್ ಸುಂಕ ಇಳಿಸಲಿ ಎಂದು ಆಗ್ರಹಿಸಿದ್ದಾರೆ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲು. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2.1 ಕೋಟಿ ಅಧಿಕ ಜನ ಸ್ಕಿಜೋಫ್ರೇನಿಯಾದಿಂದ ಬಾಧಿತರಾಗಿದ್ದಾರೆ. ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ಸ್ಕಿಜೋಫ್ರೇನಿಯಾ ಕುರಿತು ಮಾಹಿತಿ ನೀಡಿದ್ದಾರೆ.
5: ಸ್ಕಿಜೋಫ್ರೀನಿಯಾ ಎಂದರೆ ಚಿತ್ತ ವಿಕಲತೆ. ಇದು ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ. ವ್ಯಕ್ತಿ ತಾನು ಒಂದು ವಾಸ್ತವತೆಯನ್ನು ಕಳೆದುಕೊಂಡಿರುತ್ತಾನೆ. ವಿಶ್ವದಾದ್ಯಂತ 3 ಕೋಟಿಗೂ ಹೆಚ್ಚು ಜನ ಈ ಒಂದು ಸ್ಕಿಜೋಫ್ರೀನಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ನಮ್ಮ ದೇಶದಲ್ಲಿ 6-8 ಲಕ್ಷ ಮಂದಿಗೆ ಈ ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ ಕಂಡುಬರುತ್ತದೆ. ಈ ಕಾಯಿಲೆ ಅತಿ ಹೆಚ್ಚಾಗಿ ಬಳಲುತ್ತಿದ್ದಾರೋ ಅಂತವರನ್ನು ನಾವು ಒಳರೋಗಿಯನ್ನಾಗಿಯೂ ಸಹ ನಾವು ಟ್ರೀಟ್ಮೆಂಟ್ ಕೊಡುತ್ತಾ ಅವರಿಗೆ ಇಂಜೆಕ್ಷನ್ ಹಾಗೂ ECT ಚಿಕಿತ್ಸೆಯನ್ನು ಸಹ ನೀಡಬಹುದು. ಈ ಚಿಕಿತ್ಸೆಯು ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಜನರ ನೆರವಿಗೆ ಸಿದ್ಧವಾಗಿರುತ್ತದೆ.
0: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಸಾಗರ್ ನಿರ್ಮಿಸಿದ ವರದಾ ನದಿ ಜೀವವೈವಿಧ್ಯ ಸಾಕ್ಷ್ಯಚಿತ್ರಕ್ಕೆ ರಾಜ್ಯ ಜೀವವೈವಿಧ್ಯ ಮಂಡಳಿಯ 2025-26 ಸಾಲಿನ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಶ್ರಾವ್ಯ ಸಾಗರ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
6: ನನ್ನ ಊರಿನ ಹತ್ತಿರದಲ್ಲಿಯೇ ಪಶ್ಚಿಮ ಘಟ್ಟದ ಜೀವನಾಡಿಯಾದಂತಹ ವರದಾ ನದಿಯ ಜನ್ಮಸ್ಥಾನವಿದೆ. ವರದಾ ನದಿಯು ಮಲೆನಾಡಿನಲ್ಲಿ ಹುಟ್ಟಿ ಬಯಲು ನಾಡಿಗಳಿಗೆ ಜೀವನಾಡಿಯಾಗಿ ಹರಿಯುತ್ತದೆ. ಇಡೀ ಭಾರತದಲ್ಲೇ ಉತ್ತರಾಭಿಮುಖವಾಗಿ ಹರಿಯುವಂತಹ ಏಕೈಕ ನದಿ ವರದಾ ನದಿಯಾಗಿದೆ. ನಾನೊಂದು ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಿದ್ದು ವರದಾಯಿನಿ ವರದೆ ಎನ್ನುವಂತಹ ಹೆಸರಿನಲ್ಲಿ ಜೀವನಾಡಿ ವರದೆಯ ಕತೆ ಬಿತ್ತರಗೊಂಡಿದೆ. ನನ್ನ ನೆಲದ ಮೂಲ ಕಥೆಯನ್ನು ನಾನು ಈ ಸಾಕ್ಷ್ಯಚಿತ್ರದಲ್ಲಿ ಜೀವ ವೈವಿಧ್ಯತೆಯ ವರದೆಯ ಅಂಗಳದ ಕತೆಗಳನ್ನ ಹಿಡಿದಿಟ್ಟಿದ್ದೇನೆ. ಅವಕಾಶವನ್ನ ನೀಡಿದಂತಹ ಮಂಡಳಿಗೂ, ವೆಂಕಟೇಶ್ ಕೌಳ್ಕೋಡರವರಿಗೂ, ನಾಗೇಂದ್ರ ಸಾಗರ್ ಹಾಗೂ ವಾಣಿಶ್ರೀ ಸಾಗರ್ ಅವರಿಗೂ, ಸಚಿನ್ ಹೆಗಡೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ.
0: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತಿನಿಧಿಗಳು ಸೂರತ್ ಮಹಾನಗರ ಪಾಲಿಕೆ ಹಾಗೂ ದೇಶದ ಅತಿದೊಡ್ಡ 140 MLD ಸಾಮರ್ಥ್ಯದ ಒಳಚರಂಡಿ ನೀರು ಶುದ್ಧೀಕರಣ ಘಟಕ

ಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ವಾರ್ಷಿಕ 60 ಕೋಟಿ ಲಾಭ ಗಳಿಸುತ್ತಿರುವ ಘಟಕದ ಕಾರ್ಯವೈಖರಿ ಕುರಿತು ಸೂರತ್ ಪಾಲಿಕೆಯ ಕಾರ್ಯನಿರ್ವಾಹಕ ಅಭಿಯಂತರ ಪರೇಶ್ ಪಟೇಲ್ ನಿಯೋಗಕ್ಕೆ ಮಾಹಿತಿ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ರಾಜ್ಯಕ್ಕೆ ಭೇಟಿ ನೀಡಿದ್ದು ಇಂದು ಬೆಂಗಳೂರು ಉತ್ತರ ಜಿಲ್ಲೆ ಕಾರ್ಯಕರ್ತರ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯಮಟ್ಟದ ಚೆಸ್ ಪಂದ್ಯಾವಳಿ ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಇಂದು ನಗರದ ಯುವಜನ ಸೇವಾ ಇಲಾಖೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧರೆ ಫೌಂಡೇಶನ್ ಸಹಯೋಗದಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲಾಗುತ್ತಿದೆ ಎಂದು ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನ ಕೈ ಕಸೂತಿ ಪ್ರವೀಣೆ ಎಂಎಸ್ ಸುಕನ್ಯಾ ಮಲೇಷಿಯಾದ ವಿಶ್ವ ಫ್ಯಾಷನ್ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಿಳಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅರಣ್ಯದ ಯಳಂದೂರು ವನ್ಯಜೀವಿ ವಲಯದಲ್ಲಿ ಕಂಡುಬಂದ ಆನೆ ಕಳೇಬರದ ಅಂಗಾಂಗಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60%ರಷ್ಟು ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸಮಯ 7:16:22 ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಗಮನಬಲ್ಲನ. ಎಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಅರ್ಜಿ ಪ್ರಿಯಾಂಕ. ಇದು ಭಾವಗೀತೆಗಳನ್ನು ಕೇಳಿಸುವಂತಹ ಹೊತ್ತು. ಮನಸ್ಸಿಗೆ ಖುಷಿ ಕೊಡುವ ಸುಮಧುರ ಭಾವಗೀತೆಗಳು ನಿಮಗಾಗಿ ಈ ಸಮಯದಲ್ಲಿ ಕೇಳಿ ಭಾವಸ್ಪಂದನ. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ಧರಾ ಬೇಂದ್ರೆಯವರ ರಚನೆಯ ಸೊಗಸಾದ ಗೀತೆ, ಸಂಗೀತ ಸಂಯೋಜನೆ ಹಾಗೂ ಹಾಡಿದ್ದಾರೆ ಯಶ್ವಂತ್ ಹಳಬಂಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ 7:22:46 ಕೇಳ್ತಾ ಎಫ್ಎಂ ರೇನ್ಬೋ ಕನ್ನಡ ಕೌನಬೆಲ್ಲನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ದರಾ ಬೇಂದ್ರೆಯವರ ಗೀತೆಗಳನ್ನ ಕೇಳ್ತಾ ಸಾಗೋಣ. ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಕನ್ನಡ ನವೋದಯ ಕವಿ ನಮ್ಮ ದರಾ ಬೇಂದ್ರೆಯವರು. 20ನೇ ಶತಮಾನದ ಆರಂಭದ ವರ್ಷದಲ್ಲಿ ಕನ್ನಡದಲ್ಲಿ ಕಾಣಿಸಿಕೊಂಡ ಒಂದು ವಿಭಿನ್ನವಾದಂತಹ ಕವಿಯವರು. ಬೇಂದ್ರೆ ಕವಿಯೊಬ್ಬ ನಾಮ ಹಲವು ಅಂತ ಹೇಳ್ತಾರೆ. ಅವರ ಗೀತೆಗಳು ಅಷ್ಟೇ, ಕೇಳೋದಕ್ಕೆ ಎಷ್ಟು ಮಧುರವಾಗಿರುತ್ತೆ. ಅದೇನೋ ಒಂದು ತುಂಟತನ, ಅದೇನೋ ಒಂದು ಅದ್ಭುತವಾದಂತಹ ರಚನೆ ಅಂತಲೇ ಹೇಳ್ಬೋದು. ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳುವಂತಹ ಆಸೆ ಹುಟ್ಟಿಸುವಂತಹ ಭಾವಗೀತೆಗಳು ದರಾ ಬೇಂದ್ರೆಯವರದು. ಮತ್ತಷ್ಟು ಭಾವಗೀತೆಗಳು ಭಾವಸ್ಪಂದನದಲ್ಲಿ ಮೂಡಿ ಬರುತ್ತೆ. ಕೇಳ್ತಾರಿ ಎಫ್ ಎಂ ರೈನ್ಬೋ ಕನ್ನಡ ಕಮನಬಲನ. ಸದ್ಯಕ್ಕೆ

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
3: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
4: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ 101.3 ಕನ್ನಡ ಗಮನ ಬಿಲ್ಲನ. ಸಮಯ ಆಗಿದೆ 7:34 45 ಸೆಕೆಂಡುಗಳು. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026 ಅಥ್ಲೆಟಿಕ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಇಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳ ಕುರಿತು ಅವರು ಚರ್ಚಿಸಲಿದ್ದಾರೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ರುಬಿಯೋ ಅವರು 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಅವರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ರಕ್ಷಣೆ, ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ಚರ್ಚಿಸಿದರು. ಭಾರತ ಮತ್ತು ಅಮೆರಿಕ ಜಾಗತಿಕ ಒಳಿತಿಗಾಗಿ ನಿಕಟವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲ ಮತ್ತು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕಾಗಿ ಅವರು ಕರೆಯನ್ನು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಕಾರ್ಯದರ್ಶಿ ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಭಾರತವನ್ನು ಅಮೆರಿಕಕ್ಕೆ ಪ್ರಮುಖ ಪಾಲುದಾರ ಎಂದು ಕೂಡ ಅವರು ಕರೆದಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ ಭಾರತೀಯ ವ್ಯಾಪಾರ ನಾಯಕರ ನಿಯೋಗದೊಂದಿಗೆ ಕೆನಡಾಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ ಮತ್ತು ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮಾತುಕತೆಗಳನ್ನು ಮುನ್ನಡೆಸಲು ಗೋಯಲ್ ಒಟ್ಟಾವಾ ಮತ್ತು ಟೊರಾಂಟೋದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಭಾರತದ ಭೇಟಿಯ ಸಮಯದಲ್ಲಿ ಉಲ್ಲೇಖದ ನಿಯಮಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಸುತ್ತಿನ ಮಾತುಕತೆಗಳು ಮಾರ್ಚ್ನಲ್ಲಿ ವರ್ಚುವಲ್ ಆಗಿ ನಡೆದಿದ್ದವು ಮತ್ತು 2ನೇ ಸುತ್ತಿನ ಮಾತುಕತೆಗಳು 8ನೇ ಮೇರಂದು ಮುಕ್ತಾಯಗೊಂಡಿದ್ದವು. ಪ್ರಸ್ತುತ ಭೇಟಿಯ ಸಮಯದಲ್ಲಿ ಒಟ್ಟಾವದಲ್ಲಿ ಮತ್ತಷ್ಟು ಸುತ್ತಿನ ಮಾತುಕತೆಗಳನ್ನು ನಡೆಸಲಾಗುವುದು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಕೆನಡಿಯನ್ ಡಾಲರ್ಗಳಿಗೆ ವಿಸ್ತರಿಸುವ ಹಂಚಿಕೆಯ ಮಹತ್ವಾಕಾಂಕ್ಷೆಯೊಂದಿಗೆ ಈ ವರ್ಷದ ಅಂತ್ಯದ ವೇಳೆಗೆ ಸಮತೋಲಿತ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಿಇಪಿಎ ಆರಂಭಿಕ ತೀರ್ಮಾನಕ್ಕೆ ಎರಡೂ ಕಡೆಯವರು ಕಾರ್ಯನಿರ್ವಹಿಸಲಿದ್ದಾರೆ. ಆರೋಗ್ಯ ರಕ್ಷಣಾ ಮೂಲಸೌಕರ್ಯದ ಜೊತೆಗೆ ಆರೋಗ್ಯ ತಜ್ಞರು ಮತ್ತು ವೈದ್ಯಕೀಯ ವೃತ್ತಿಪರರ ತರಬೇತಿಯು ಅಷ್ಟೇ ಮುಖ್ಯ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ವೈದ್ಯಕೀಯ ವಿಜ್ಞಾನ ಪರೀಕ್ಷಾ ಮಂಡಳಿಯ 23ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ

0: ಅವರು ಮಾತನಾಡಿದರು. ವೈದ್ಯರು ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ಸಾಫ್ಟ್ವೇರ್ ಆಗಿ ಸೇವೆ ಸಲ್ಲಿಸುತ್ತಾರೆ, ಆದರೆ ಮೂಲಸೌಕರ್ಯ ಮತ್ತು ಇತರ ಸೌಲಭ್ಯಗಳು ರಾಷ್ಟ್ರದ ಹಾರ್ಡ್ವೇರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶದ ಉದಯೋನ್ಮುಖ ತಜ್ಞರನ್ನು ಗೌರವಿಸುವ ಮೂಲಕ ಭಾರತ ತನ್ನ ಆರೋಗ್ಯ ರಕ್ಷಣಾ ಪರಿಸರ ವ್ಯವಸ್ಥೆಯ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಎದುರಿಸುವಲ್ಲಿ ಮತ್ತು ದೇಶಾದ್ಯಂತ ಆರೋಗ್ಯ ರಕ್ಷಣಾ ವಿತರಣಾ ವ್ಯವಸ್ಥೆಗಳನ್ನು ಬಲಪಡಿಸುವಲ್ಲಿ ಈ ಯುವ ವೈದ್ಯರ ಪರಿಣಿತಿ, ನಾವೀನ್ಯತೆ ಮತ್ತು ಬದ್ಧತೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ವಿಕಸಿತ ಭಾರತ ಮಿಷನ್ ಸಾಧಿಸುವಲ್ಲಿ ಆರೋಗ್ಯ ರಕ್ಷಣಾ ವಲಯ ಮತ್ತು ಆರೋಗ್ಯಕರ ಭಾರತದ ದೃಷ್ಟಿಕೋನವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ವೈದ್ಯಕೀಯ ವೃತ್ತಿಪರರ ಕೊಡುಗೆ ರಾಷ್ಟಕ್ಕೆ ಬಹಳ ಮುಖ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ. ರೋಗಿಗಳ ಆರೈಕೆಯನ್ನು ಬಲಪಡಿಸಲು 11 ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಮಾರಂಭದಲ್ಲಿ 26,396 ಅರ್ಹ ಅಭ್ಯರ್ಥಿಗಳಿಗೆ ಅವರ ಶೈಕ್ಷಣಿಕ ಶ್ರೇಷ್ಠತೆ, ವೈದ್ಯಕೀಯ ಪ್ರಾವೀಣ್ಯತೆ ಮತ್ತು ವೃತ್ತಿಪರ ಸಾಮರ್ಥ್ಯವನ್ನು ಗುರುತಿಸಿ ರಾಷ್ಟೀಯ ಮಂಡಳಿಯ ಡಿಪ್ಲೊಮೇಟ್, ರಾಷ್ಟೀಯ ಮಂಡಳಿಯ ಡಾಕ್ಟರೇಟ್, ಡಿಪ್ಲೊಮಾ ಮತ್ತು ರಾಷ್ಟೀಯ ಮಂಡಳಿಯ ಫೆಲೋಶಿಪ್ ಅರ್ಹತೆಗಳನ್ನು ನೀಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜೀರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21 ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ಧ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1 ಅನುಷ್ಠಾನಗೊಳ್ಳಲು ವಿಬಿ ಜಿರಾಮ್ಜಿ ಕಾಯ್ದೆ 2025 ಈ ತಿಂಗಳ 11 ಅಧಿಸೂಚನೆ ಹೊರಡಿಸಲಾಗಿದೆ. ಮಹಾರಾಷ್ಟದಲ್ಲಿ ಟಿಸಿಎಸ್ ಸಂಸ್ಥೆಗೆ ಸಂಬಂಧಿಸಿದ ಲೈಂಗಿಕ ದೌರ್ಜನ್ಯ ಮತ್ತು ಧಾರ್ಮಿಕ ಮತಾಂತರಕ್ಕೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಸಿಕ್ ನ್ಯಾಯಾಲಯದ ಮುಂದೆ 1,500 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಲಖನೌದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಖನೌ ಸೂಪರ್ ಜೈಂಟ್ಸ್ ತಂಡದ ವಿರುದ್ದ 7 ವಿಕೆಟ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಲಖನೌ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 196 ರನ್ ಗಳಿಸಿತು. ಲಖನೌ ಪರ ಜೋಶ್ ಇಂಗ್ಲಿಸ್ 72 ಹಾಗೂ ಆಯುಷ್ ಬದೋನಿ 43 ರನ್ ಗಳಿಸಿದರು. ಪಂಜಾಬ್ ಪರ ಯಜುವೇಂದ್ರ ಚಹಲ್ ಹಾಗೂ ಮಾರ್ಕೋ ಯಾನ್ಸನ್ ತಲಾ 2 ವಿಕೆಟ್ ಪಡೆದರು. ಗುರಿ ಬೆನ್ನತ್ತಿದ ಪಂಜಾಬ್ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 18 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 800 ರನ್ ಗಳಿಸುವುದರೊಂದಿಗೆ 7 ವಿಕೆಟ್ಗಳ ಜಯ ಸಾಧಿಸಿತು. ಪಂಜಾಬ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೇಯಸ್ ಅಯ್ಯರ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವ 2 ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ.

2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ನಲ್ಲಿ ಗುರಿಂದರ್ ವೀರ್ ಸಿಂಗ್ ಪುರುಷರ 100 ಮೀಟರ್ ಓಟದಲ್ಲಿ 10.09 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಪುರುಷರ 400 ಮೀಟರ್ ಓಟದಲ್ಲಿ ವಿಶಾಲ್ ಟಿಕೆ 44.98 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದರು. ಈ ಸ್ಪರ್ಧೆಯಲ್ಲಿ 45 ಸೆಕೆಂಡುಗಳ ತಡೆಗೋಡೆಯನ್ನು ಮುರಿದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ನಡುವೆ ರಾಜೇಶ್ ರಮೇಶ್ 45.31 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಜಯಕುಮಾರ್ 45.47 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕಂಚಿನ ಪದಕ ಗೆದ್ದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕಿರಾಣಿ ಅಂಗಡಿಗೆ ಫ್ರಿಡ್ಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ.
1: ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
5: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
6: ಎದೆ ತುಂಬಿ ಹಾಡಿದೆನು ಬಂದು ನಾನು,
4: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
5: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
7: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ,
4: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
5: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
4: ಭಾವಸ್ಪಂದನ
5: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ 7:47 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಮಲಬಿಲ್ಲು. ಭಾವಸ್ಪಂದನ ಭಾವಗೀತೆಗಳನ್ನು ಕೇಳುವಂತಹ ಹೊತ್ತು. ಸೊಗಸಾದ ಭಾವಗೀತೆಗಳು, ದರಾ ಬೇಂದ್ರೆಯವರ ರಚನೆಯ ಅದ್ಭುತವಾದಂತಹ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಮತ್ತೊಂದು ಭಾವಗೀತೆ ಡಾಕ್ಟರ್ ಪಣಿವೇಣಿ ಉದಯಶಂಕರ್ ಅವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ರಚನೆ ದರಾ ಬೇಂದ್ರೆ.

ಸಮಯ 7:53:20. ಅಂಬಿಕಾ ತನಿಯಾದತ್ತ ಕಾವ್ಯನ ಮದಮಲ್ಗ ತಮ್ಮ ರಚನೆಗಳನ್ನು ಬರೆಯುತ್ತಿದ್ದರು ದರಾ ಬೇಂದ್ರೆಯವರು. ಸಾಹಿತ್ಯ ರಚನೆ ಅವರ ಮೊದಲ ಒಲವಾಗಿತ್ತು. ಕಾಲೇಜ್ನಲ್ಲಿದ್ದಾಗಲೇ ಅವರು ಕವಿತೆ ಕವನ

ಎಲ್ಲವನ್ನು ಬರೀಲಿಕ್ಕೆ ಶುರು ಮಾಡಿದರು. 1908 ಅವರ ಮೊದಲ ಕವನ ಪ್ರಭಾತ ಎಂಬ ಪತ್ರಿಕೆಯಲ್ಲಿ ಬರುತ್ತೆ. ನಂತರ ತಿರುಗಿ ನೋಡಿದ್ದೇ ಇಲ್ಲ ಅಂತ ಹೇಳ್ಬೋದು. ಸಾಕಷ್ಟು ಕತೆಗಳು, ಕವನಗಳು, ಕವನ ಸಂಕಲನಗಳು ಎಲ್ಲವನ್ನ ಬರೀತಾ ಹೋದರು ದ ರಾ ಬೇಂದ್ರೆಯವರು. ಅಷ್ಟೇ ಅಲ್ಲ, ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ತಮ್ಮ ಬುಡಕಿಸಿಕೊಂಡವರು ಈ ಕವಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಹಾಗೆ ಇವರ 4 ತಂಗ್ತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಪಡೆದುಕೊಳ್ತಾರೆ. ಒಬ್ಬ ಅದ್ಭುತವಾದ ಕವಿ ದ ರಾ ಬೇಂದ್ರೆ. ಇವರ ಗೀತೆಯ ಅಂದರೆ ಇವರ ರಚನೆಯ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಭಾವಸ್ಪಂದನದಲ್ಲಿ. ಇದಾಗಿತ್ತು ಇಂದಿನ ಭಾವಗೀತೆಗಳು, ಈ ಹೊತ್ತಿನ ಭಾವಸ್ಪಂದನ ಕಾರ್ಯಕ್ರಮ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸೊಗಸಾದ ಗೀತೆ, ಅವರದೇ ರಚನೆಯ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರಿ FM ರೈನ್ಬೋ 101.3 ಕನ್ನಡ ಗಮನಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 7:59:38. ಇನ್ನು ಮುಂದೆ ಕೇಳಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 8:32:59. ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಅರ್ಜಿ ಪ್ರಿಯಾಂಕ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಮಾಹಿತಿ, ದಿನ ವಿಶೇಷತೆ, ಹಾಗೆ ಹೊಚ್ಚ ಹೊಸ ಹಾಡುಗಳು ನಿಮಗಾಗಿ ಪ್ರಸಾರ ಆಗುತ್ತೆ. ತಪ್ಪದೇ ಟ್ಯೂನ್ ಮಾಡಿ ಎಫ್ಎಂ ರೈನ್ಬೋ 101.3 ಕನ್ನಡ ಗಮನಬೆಲ್ಲನ್ನ. ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ ಒಂದು ಸೊಗಸಾದ ಗೀತೆ ಕಲ್ಟ್ ಚಿತ್ರದಿಂದ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಕೇಳ್ತಾರೆ ಎಫ್ಎಂ ರೈನ್ಬೋ ಕನ್ನಡ ಗಮನಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 8:42 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಮನ ಬಿಲ್ಲನ್ನ. ಬ್ರಾಡ್ ಚಿತ್ರದಿಂದ ಒಂದು ಸೊಗಸಾದ ಗೀತೆ ನಿಮಗಾಗಿ ಪ್ರಸಾರ ಆಯಿತು. ಹಾಗೆ ಇಂದು IPL ಪ್ಲೇ ಆಫ್ಗೆ ಯಾವ್ಯಾವ ಟೀಮ್ ಹೋಗುತ್ತೆ ಅಂತ ನಿರ್ಧಾರ ಮಾಡೋ ದಿನ, ಖಂಡಿತ ಮಿಸ್ ಮಾಡ್ಕೋಬಿಡಿ ಅಂತ ಹೇಳ್ತಾ ಹಾಗೆ ಮಳೆಗಾಲ ಶುರುವಾಗ್ತಾ ಇದೆ ಕಣ್ರಿ. ಮಳೆ ನಾನು ಸೂರ್ಯ ಸ್ವಲ್ಪ ನಾನು ರೆಸ್ಟ್ ಮಾಡ್ತೀನಪ್ಪ, ನೀನು ಮಳೆ ಕಂಟಿನ್ಯೂ ಮಾಡ್ಕೊ ಅಂತ ಹೇಳಿ ಮಳೆಗೆ ಜಾಗವನ್ನು ಕೊಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಿದೆ. ಆದರೂ ಶೆಕೆ ಏನೂ ಕಡಿಮೆ ಆಗಿಲ್ಲ, ಬಟ್ ಆದರೂ ಸ್ವಲ್ಪ ಮಳೆ ಅಲ್ಲಲ್ಲಿ ಅಲ್ಲಲ್ಲಿ ಕಾಣ್ತಾ ಇದೆ. ಆದರೆ ಮಳೆಗಾಲದಲ್ಲಿ ಸಾಕಷ್ಟು ಹುಷಾರಾಗಿ ಇರಬೇಕು. ಗಾಡಿ ಓಡಿಸ್ಬೇಕಾಗಲಿ ಅಥವಾ ನಡ್ಕೊಂಡು ಹೋಗಬೇಕಾದ್ರೂ ಅಷ್ಟೇ, ನಿಮ್ಮ ಹತ್ರ ಯಾವಾಗಲೂ ಛತ್ರಿ ಇರಲೇಬೇಕು. ಹಾಗೆ ನೀವು ಯಾವ ಯಾವ ಇದನ್ನು ತಗೊಳ್ತೀರಾ ಮಳೆಗಾಲ ಶುರುವಾಯಿತು ಅಂದರೆ ಈ ಕೆಲಸಗಳನ್ನ ಮಾಡ್ಕೋಬೇಕು ಅಂತ ಹೇಳಿ, ಯಾವ ಇದನ್ನೆಲ್ಲ ಮಾಡ್ತೀರಾ ಅಂತ ಹೇಳ್ತಾ ನಮಗೆ ಸಂದೇಶಗಳನ್ನ ಕಳಿಸ್ಬೋದು. ಖಂಡಿತ ನಿಮ್ಮ ಸಂದೇಶಗಳನ್ನ ಓಡೋದಕ್ಕೆ ನಾನು ತಯಾರಾಗಿದ್ದೀನಿ. ನಿಮ್ಮ ಅರ್ಜಿ ಪ್ರಿಯಾಂಕಾ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಏಳು ಮಲೆಯ ಚಿತ್ರದಿಂದ ಮತ್ತೊಂದು ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಸುತ ಶ್ರೀರಾಮ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ನಾಗಾರ್ಜುನ್ ಶರ್ಮಾ ಅವರು, ಹಾಗೆ ಸಂಗೀತವನ್ನು ಕೊಟ್ಟಿದ್ದಾರೆ ಡಿಮಂಟಿ.

ಸಮಯ 8:53. ಕೇಳ್ತಾ ಇದ್ದೀರಾ FM ರೈನ್ಬೋ 101.3 ಕನ್ನಡ ಕವನ ಬೆಲ್ಲನ್ನು. ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದೆ. ಹಲೋ ಕರ್ನಾಟಕ, ನಮಗೆ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಿಶನ್ ರೋಷನ್ ಶೋಭಾ ರಣಮಿಯವರು ಮಂಡ್ಯದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬೆಳಗಿನ ಶುಭೋದಯ FM ರೈನ್ಬೋ ಅಂತ ಹೇಳಿ ಅರುಣಾ ಮೈತ್ರಿ ಅವರು ಜೆಸಿ ನಗರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾವು ರೈನು ಜರ್ಕಿನ್ ಕೊಟ್ಟು ಎಲ್ಲನೂ ತಗೊಂಡು ಗಾಡಿಯಲ್ಲಿ ಇಟ್ಬಿಟ್ಟಿರ್ತೀವಿ ಅಂತ ಹೇಳಿ ದೀಪಿಕಾ ರಾಜೇಂದ್ರ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಒಳ್ಳೆಯ ಅಭ್ಯಾಸ, ಯಾಕೆಂದರೆ ಈಗ ಮಳೆ ಬರುತ್ತೆ ಹಾಗೆ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ವೆದರು ಹೀಗೆ ಅಂತ ಎಕ್ಸ್ಪೆಕ್ಟ್ ಮಾಡದೇ ಇರೋದು ತುಂಬಾ ಕಷ್ಟ. ಯಾಕಂದರೆ ಇವಾಗ ಮಳೆ ಬರುತ್ತೆ ಅಂತ ಅನ್ಕೋತೀವಿ, ಆದರೆ ಮಳೆ ಬರೋದೇ ಇಲ್ಲ. ಏ ಮಳೆ ಬರಲ್ಲ ನಡೀರಿ ಹಾಜ್ಜಿ ಹೋಗಿ ಬರೋಣ ಅನ್ಕೋತೀವಿ, ದೋ ಅಂತ ಮಳೆ ಬಂದ್ಬಿಡುತ್ತೆ. ಹಾಗಾಗಿ ಜರ್ಕಿನ್ ಅಥವಾ ರೈನ್ ಕೋಟು ಒಂದು ಇಟ್ಕೊಂಡಿದ್ರೆ ಎಷ್ಟು ಒಳ್ಳೇದಲ್ವಾ. ಮಳೆಯಿಂದ ನಾವು ನೆನೆಯೋದನ್ನು ತಪ್ಪಿಸ್ಕೊಳ್ಬೋದು ಅಥವಾ ಹುಷಾರು ತಪ್ಪೋದನ್ನು ತಪ್ಪಿಸ್ಕೊಳ್ಬೋದು. ಯಾವಾಗಲೂ ಆರೋಗ್ಯವಾಗಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಕೇಳುಗರೆಲ್ಲರಿಗೂ ಧನ್ಯವಾದಗಳೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಮುಂದಿನ ಕಾರ್ಯಕ್ರಮ ನಿಮ್ಮೆಲ್ಲರ ಫೇವ್ರೇಟ್ ಕಾರ್ಯಕ್ರಮ ಸಖತ್ ಸಾಂಗ್ಸ್ನಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ ಅಂತ ಹೇಳ್ತಾ ಟ್ಯೂನ್ ಮಾಡ್ತಾರೆ FM ರೈನ್ಬೋ 101.3 ಕನ್ನಡ ಕವನ ಬೆಲ್ಲು. ಸದ್ಯಕ್ಕೆ ಜಂಟ್ಲಮನ್ ಜತದಿಂದ ನಿಮಗಾಗಿ ಗೀತೆ ಮೂಡಿ ಬರ್ತಾ ಇದೆ ಸಂಜಿತ್ ಹೆಗ್ಡೆಯವರ ಧ್ವನಿಯಲ್ಲಿ. ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ನಾಗಾರ್ಜುನ್ ಶರ್ಮಾ ಅವರು, ಸಂಗೀತ ಸಂಯೋಜನೆ ಅಜ್ನೀಶ್ ಲೋಕನಾಥ್.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?

0: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ
2: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
5: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
6: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
5: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
8: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
7: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ, ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
10: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
11: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದಾನೆ ಈ ಆಟೋ ತಗೊಂಡಿದ್ದು.
12: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
13: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:03:18. ನಿಮ್ಮೆಲ್ಲರ ಫೇವ್ರೆಟ್ ಪ್ರೋಗ್ರಾಮ್ ಅಂತಲೇ ಹೇಳಬಹುದು, ಕೇಳುಗರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗ್ಸು ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೇನೆ ಅಂತ ಹೇಳ್ತಾ, ತಡ ಯಾಕೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಅಲ್ವಾ, ಸಂದೇಶಗಳು ಬರಲಿ ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ 9408090013 9408090013. ನಿಮ್ಮದೇ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಚಕ್ರವರ್ತಿ ಚಿತ್ರದಿಂದ. ಹಾಡಿರುವವರು ಅರ್ಮಾನ್ ಮಲಿಕ್ ಹಾಗೇ ಶ್ರೇಯಾ ಘೋಷಾಲ್ ಅವರು. ಸಾಹಿತ್ಯವನ್ನು ಕೊಟ್ಟಿದ್ದಾರೆ ವಿ ನಾಗೇಂದ್ರ ಪ್ರಸಾದ್. ಸಂಗೀತ ಸಂಯೋಜನೆ ಅರ್ಜುನ್ ಚಿನ್ಯಾ.

ಸಮಯ 9:13:51 ಕೇಳ್ತಾ ಇದ್ದೀರಾ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಯಾರೆಲ್ಲ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಅಶ್ವಿನಿಯವರು ಶುಭೋದಯ ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದನೂರು ಸುರೇಶ್ ಅವರು ನಮಗೆ ರಥಸಪ್ತಮಿ ಚಿತ್ರದಿಂದ ಹಾಡು ಹಾಕಿ ಅಂತ ಹೇಳಿ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಖಂಡಿತ ಪ್ರಸಾರ ಮಾಡೋಣ. ಮತ್ತು ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಗುಡ್ ಮಾರ್ನಿಂಗ್ ಸುಜಾತಾ ಆರ್, ಗಣೇಶ್, ಲಿಖಿತಾ, ಯತೀಶ, ಜಯಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕಾ ಇವರೆಲ್ಲರೂ ರಾಜಾಜಿನಗರಿಂದ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅಥಣಿಯಿಂದ ಶಿವಲೀಲಾ, ಶ್ರೀಶೈಲ, ತೇಲಿ, ಆದಿತ್ಯ ತೇಲಿಯವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಗಾಗಿ ಒಂದು ಒಳ್ಳೆ ಸಾಂಗ್ನ ಪ್ಲೇ ಮಾಡಿ ಅಂತ ಹೇಳಿ ಅವಿನಾಶ್, ಅಂಜಲಿ, ಅದಿತಿ ಇವರೆಲ್ಲರೂ ಚಾಮರಾಜಪೇಟೆಯಿಂದ ನಮಗೆ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ, ತುಂಬಾ ಧನ್ಯವಾದಗಳು. ಹಾಗೆ ಕಲಬುರಗಿಯಿಂದ, ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾ, ಜಯಶ್ರೀ, ಸುನಿಲ್ ಅವರು ರಾಜಾಜಿನಗರಿಂದ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಲೋಹಯ್ಯನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಇವರು ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತು ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡರು ಇವರೆಲ್ಲರೂ ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನೂ ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದೆ. ಕೇಳೋಣ ಹಾಡುಗಳನ್ನು, ಹಾಗೆ ನಿಮ್ಮ ಸಂದೇಶಗಳನ್ನು ಕೂಡ ಓದ್ತೀನಿ ಅಂತ ಹೇಳ್ತಾ ಕೇಳ್ತಾ ಇರಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು. ರಥಸಪ್ತಮಿ ಚಿತ್ರದಿಂದ ನಿಮಗಾಗಿ ಈ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆ ಸಂಗಡಿ ಗೃಹ ದನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಉದಯಶಂಕರ್ ಅವರು, ಹಾಗೆ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 9:26 ಆಗಿದೆ. ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು. ಮನುಷ್ಯನ ಜೀವನದ ನೆನಪುಗಳಾಗಿರ್ಬೋದು, ಭಾವನೆಗಳು, ಕನಸುಗಳು, ಅನುಭವಗಳನ್ನು ಉಳಿಸಿಕೊಳ್ಳುವ ಒಂದು ಅದ್ಭುತವಾದಂತಹ ಅಭ್ಯಾಸ ಅಂದರೆ ಅದು ಡೈರಿ ಬರೆಯೋದು. ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಆತ್ಮವಿಶ್ವಾಸ, ಶಾಂತಿ ಎಲ್ಲ ಸಿಗುತ್ತೆ ಈ ಡೈರಿ ಬರೆಯೋದ್ರಿಂದ ಅಂತಲೇ ಹೇಳ್ಬೋದು. ಕೆಲವೊಂದು ಸಾರಿ ನಮ್ಮವರೇ ನಮಗೆ ತುಂಬಾ ನೋವು ಕೊಟ್ಟಿರ್ತಾರೆ, ಅದನ್ನು ಯಾರ ಹತ್ರನೂ ಹಂಚಿಕೊಳ್ಳೋದು ಬೇಡ, ನಮ್ಮಲ್ಲಿ ಇರಲಿ ಅದು ಅಂತ ಹೇಳಿಕೊಂಡು ಅದನ್ನು ಡೈರಿ ಮೂಲಕ ಬರೆದು ನಮ್ಮನ್ನು ನಾವು ಹಗ್ರ ಹಾಗಿಸ್ಕೊಳ್ಳೋ ಒಂದು ವಿಧಾನ ಅಂತ ಕೂಡ ಹೇಳ್ಬೋದು. ನಿಮಗೆ ಏನನ್ಸುತ್ತೆ ಇದರ ಬಗ್ಗೆ ನಮಗೆ ಸಂದೇಶದ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ ಅಲ್ಲ, 9480901013, 9480901013. ಮತ್ತೊಂದು ಸೊಗಸಾದ ಗೀತೆ ಹೊಂಬೆಸಲು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯ ಗೀತಪ್ರಿಯ, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

0: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಸಮಯ 9:31:20. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಸಾಕಷ್ಟು ಸಂದೇಶಗಳು ನಮಗೆ ಬಂದು ತಲುಪ್ತಾ ಇದೆ. ಇದೊಂಥರ ಎನರ್ಜಿ ಬೂಸ್ಟರ್ ಇದ್ದಂಗೆ ನಮಗೆ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋದಕ್ಕೆ ಅಂತ ಹೇಳ್ತಾ ನಮಗೆ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಮಹೇಶ್ ಮಂಡ್ಯ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹಗರಿಬೊಮ್ಮನಹಳ್ಳಿಯಿಂದ MB ರಾಜು ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಮೋಡ ಕವಿದ ವಾತಾವರಣದಲ್ಲಿ ಸ್ವಲ್ಪ ಸ್ವಲ್ಪ ಮಳೆಯಾಗಿದೆ, ಸೂರ್ಯನ ಬರುವಿಕೆಗಾಗಿ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ತಮ್ಮ ನೆಚ್ಚಿನ ಗೀತೆಗಾಗಿ ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಹೌದು ಅಂತ ಹೇಳ್ತಾ ನಿಮಗೆ ಶುಭ ಮುಂಜಾನೆ ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿರೋರು ಮಾದನ ಹಿಪ್ಪರಿಗೆಯಿಂದ ಭಾಗ್ಯ ಜ್ಯೋತಿ, ಮನೀಷ, ಕಲಾಶ್ರೀ ಹಾಗೂ ಮನೆಯವರು ಸಂದೇಶವನ್ನು ಕಳಿಸಿ ಪ್ರಸಾರ ಮಾಡೋದಕ್ಕೆ ಹೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ ಅಂತ ಹೇಳ್ತಾ ಶಾರದಾ ಅವರು ನಮಗೆ ನಮ್ಮ ನೆಚ್ಚಿನ ಗೀತೆ ಇದೆ ಇದನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಲೋ, ವೆರಿ ಗುಡ್ ಮಾರ್ನಿಂಗ್, ಸಖತ್ ಸಾಂಗ್ಸು ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡೋದಕ್ಕೆ ಹೇಳಿದ್ದಾರೆ ಅವರು. ದೀಪಿಕಾ ರಾಜೇಂದ್ರ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಶುಭೋದಯ ಅಂತ ಹೇಳಿ. ರಾಜೇಶ್ ಅವರು, ಅಚಿಂತ್ಯ ಜಾವಕರ್ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಖತ್ ಸಾಂಗ್ಸ್ನಲ್ಲಿ ನಮ್ಮ ಹೆಸರು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೇಳೋಣ ಅಂತ ಹೇಳ್ತಾ ಎಲ್ಲರ ಹೆಸರುಗಳನ್ನು ಖಂಡಿತ ನಾನು ಓದೇ ಓದ್ತೀನಿ, ಯಾರ ಹೆಸರನ್ನು ಬಿಡೋದು ಮಾತೇ ಇಲ್ಲ, ಯಾಕಂದರೆ ನಿಮ್ಮ ನೆಚ್ಚಿನ ಸಂದೇಶಗಳು ನಮಗೆ ತುಂಬಾ ಏನು ಖುಷಿ ಕೊಡುವಂತಹ ವಿಷಯ ಅಂತ ಹೇಳ್ತಾ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಚಂದ್ರಶೇಖರ ಅವರು ಹನುಮಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ ತಮ್ಮ ನೆಚ್ಚಿನ ಗೀತೆಗಾಗಿ. ಹಾಗೆ ಚಂದ್ರಶೇಖರ್ ನಾಯಕರು ದಾವಣಗೆರೆಯಿಂದ ಸಂದೇಶಗಳನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಚಿದಾನಂದ್ ಅವರು ಹೊಸದುರ್ಗದಿಂದ ನಮಗೆ ಸಂದೇಶವನ್ನು ಕಳಿಸಿ ಅವರ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮದೇ ನೆಚ್ಚಿನ ಗೀತೆ ಬರ್ತಾ ಇದೆ ಅವಳ ಹೆಜ್ಜೆ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೆ SC ಜಾನಕಿ ಅವರ ಧ್ವನಿಯಲ್ಲಿ, ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ನಾಗೇಂದ್ರ.

ಸಮಯ 9:42 5 ಸೆಕೆಂಡ್ಗಳಾಗಿದೆ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಒಂದು ಸೊಗಸಾದ ಗೀತೆಯನ್ನು ಕೇಳಿದ್ರಿ. ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನು. ಡೈರಿ ಬರೆಯೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಡೈರಿ ಬರೆಯೋದ್ರಿಂದ ಇನ್ನೂ ಸಾಕಷ್ಟು ಅನುಕೂಲಗಳು ಕೂಡ ಇದೆ. ಏನಂತೀರಾ? ನಮ್ಮ ಬರವಣಿಗೆ ಶುದ್ಧ ಆಗ್ತಾ ಹೋಗುತ್ತೆ. ಹಾಗೆ ಈಗಿನ ಮೊಬೈಲು ಟ್ಯಾಬ್ಲೆಟ್ ಯುಗದಲ್ಲಿ ಸ್ವಲ್ಪ ಬರವಣಿಗೆ ಉಳಿಯುತ್ತೆ ಅಂದರೆ ಈ ತರಹದ ಅಭ್ಯಾಸಗಳಿಂದಲೇ. ಏನಂತೀರಾ? ಹಾಗೆ ನಮ್ಮ ಏನಿದೆ ಗೋಲ್ ಆಗಿರ್ಬೋದು ಅಥವಾ ಇನ್ನೂ ಏನೋ ಒಂದು ಮನಸ್ಸಿನ ಮಾತಾಗಿರ್ಬೋದು, ಎಲ್ಲವನ್ನು ನಾವು ನಮ್ಮ ಡೈರಿಯಲ್ಲಿ ಬರೆದಿಟ್ಟಿರ್ತೀವಿ. ಕೆಲವು ಕಾಲ ಬಿಟ್ಟು ಅದನ್ನು ಓದಿದಾಗ ಅದನ್ನು ಅಚೀವ್ ಮಾಡಿರೋ ಒಂದು ಖುಷಿ ಅಥವಾ ಸಂತೋಷ ನಮಗಾಗತ್ತೆ. ಅಥವಾ ನಮ್ಮ ಹಳೆಯ ನೆನಪುಗಳು, ಒಂದು ಬಾಲ್ಯದ ನೆನಪಾಗಿರ್ಬೋದು ಅಥವಾ ಇನ್ನು ಕಾಲೇಜ್ ದಿನಗಳಾಗಿರ್ಬೋದು, ಅದೆಲ್ಲವೇ ಮರುಕಳಿಸುತ್ತೆ. ಆಗ ಸಿಗೋ ಖುಷಿನೇ ಬೇರೆ ಅಂತ ಹೇಳ್ತಾ, ನಿಮಗೂ ಇದೇ ರೀತಿ ಏನಾದರೂ ಅನುಭವಗಳಾಗಿದ್ದರೆ ಖಂಡಿತ ನಮಗೆ ಸಂದೇಶದ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ 9489001013. ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಿಮ್ಮ ನೆಚ್ಚಿನ ಗೀತೆಗಳೇ ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ತಾ, ಮಂಗಲ್ಯ ಭಾಗ್ಯ ಚಿತ್ರದಿಂದ ಮತ್ತೊಂದು ಗೀತೆ ನಿಮಗಾಗಿ. ಎಸ್ ಜಾನಕಿಯವರ ಧ್ವನಿಯಲ್ಲಿ, ಸಾಹಿತ್ಯ ಇದೆ ವಿಜಯನ್ ನರಸಿಂಹ ಅವರದ್ದು, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬೆಲ್ಲನ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಸುಬ್ರಹ್ಮಣ್ಯ ಅವರು ನಮಗೆ ಹೇಳ್ತಾ ಇದ್ದಾರೆ, ನನ್ನ ಬಾಲ್ಯದ ಜೀವನ ಡೈರಿ ಅಂತೆಲ್ಲ ಬುಕ್ನಲ್ಲಿ ಬರೆದಿಟ್ಟಿದ್ದೆ, ಹಾಗೆ ಈ ದಿನ ಏನು ಮಾಡಿದ್ದೆ ಅನ್ನೋದು ಬರೆದಿಡೋದು ಆ ಪುಸ್ತಕ ನನ್ನ ಬಳಿ ಇದೆ, ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ, ನನ್ನ ಬಾಲ್ಯದ ಜೀವನವೇ ಚೆನ್ನಾಗಿತ್ತು ಅಂತ ಕೂಡ ಅನಿಸುತ್ತೆ ಅಂತ ಹೇಳಿ. ಹೌದು, ಬಾಲ್ಯ ಅಂದ್ರೇ ಹಾಗೆ ಅಲ್ವಾ, ಯಾವುದೇ ಕಲ್ಮಶಗಳಿಲ್ಲದ ಮುಕ್ತ ಜೀವನ ಅದು, ಅದನ್ನು ನೆನೆಸ್ಕೊಂಡ್ರೆ ಯಾವ ಹೊತ್ತಲ್ಲೂ ನಮಗೆ ಖುಷಿ ಆನಂದ ಅನ್ನೋದಾಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಕ್ಕೆ ನೋಡೋದಾದರೆ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಕಿರಣ್, ಅದ್ವಿಕಾ, ಅನ್ವಿತಾ, ನಯನ, ಋತ್ವಿಕ್ ಇವರೆಲ್ಲರೂ ಮಹಾಲಿಂಗಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಗಾಗಿ ಒಂದು ಹಳೆಯ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಯೋಗೀಶ್ ಅವರು ಚಾಮರಾಜನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಸ್ತೆ ಮೇಡಮ್, ನನ್ನ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಸುಮನ ರಮಾನಂದ ಅವರು ಕೊಯಮುತ್ತೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ತುಂತುರು ಹನಿಯಲ್ಲಿ ಎಫ್ ಎಂ ರೈನ್ಬೋ ಜೊತೆಯಲ್ಲಿ ಕನ್ನಡ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಅಶ್ವಿನಿ ಅವರು ತಮ್ಮ ನೆಚ್ಚಿನ ಗೀತೆಯೊಂದಿಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬೆಳಗಿನ ಶುಭೋದಯಗಳು ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಗಾಗಿ ಯಶಸ್ವಿನಿ ಗಿರಿಸಿಂಹ ಅವರು ಅನ್ನಪೂರ್ಣ ಎನ್ ಎಸ್ ಬಡಾವಣೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಗೆ ಹಾಡುಗಳಂತೂ ತುಂಬ ಇಷ್ಟ ಆಗ್ತಿದೆ ಅಂತ ಹೇಳಿ ಅರುಣಾ ಮೈತ್ರಿ ಅವರು ಜಿ ಎಸ್ ಸಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹ್ಯಾಪಿ ಮಾರ್ನಿಂಗ್ ಎಫ್ ಎಂ ರೈನ್ಬೋ ಅಂತ ಹೇಳಿ ಪ್ರತೀಶಾ ಮಣಿಕಂಠ ಇವರೆಲ್ಲರೂ ಸಿರಾಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಶುಭೋದಯ ಅಂತ ಹೇಳಿ ಸವಿತಾ, ಈಶ್ವರ್, ಮಂಜುನಾಥ್ ಇವರೆಲ್ಲರೂ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ತಮ್ಮ ನೆಚ್ಚಿನ ಗೀತೆಗಾಗಿ. ಹಾಯ್ ಹಲೋ ನಮಸ್ಕಾರ ಮೇಡಮ್ ಅಂತ ಹೇಳಿ ಸಂತೋಷ್ ತುಪ್ಪದಾಳ ಅವರು ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಬೆಳಗಾವಿಯಿಂದ ಸಂತೋಷ್, ದೀಪ, ಅದ್ವಿಕಾ, ಸ್ಫೂರ್ತಿ, ಹರ್ಷಿಣಿ ಕುಟುಂಬದವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಜಿ ಎಸ್ ಭೋಜರಾಜ್, ಸುಧಾ ಇವರು ಸೋಮಶೆಟ್ಟನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸುಧಾ ಜಯಶ್ರೀ ಸುನೀಲ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಸ್ಕಾರ ರೀ, ನಾವು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿ ರಮೇಶ್, ಅಶ್ವಿನಿ, ವಾಣಿಶ್ರೀ, ವೇದಾಂತ ಇವರೆಲ್ಲರೂ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬಾ ಧನ್ಯವಾದಗಳು ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನು ಅಂತ ಹೇಳ್ತಾ ಮತ್ತೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ನಮಗಾಗಿ ಒಂದು ಹಾಡನ್ನು ಕೇಳಿಸಿ ಅಂತ ಹೇಳಿ ಲತಾ ದಿನೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗಾಗಿ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಇವರು ಯಾರು ತಮ್ಮ ಹೆಸರನ್ನ ಹೇಳಿಲ್ಲ, ತಮಗಾಗಿ ಒಂದು ಹಾಡನ್ನು ಮಾತ್ರ ಕೇಳಿದರೆ ಖಂಡಿತ ಪ್ರಸಾರ ಮಾಡೋಣ. ಯಾರೆಲ್ಲ ಸಂದೇಶಗಳನ್ನು ಗಳಿಸ್ತೀವಿ ಅವರು ತಮ್ಮ ನೆಚ್ಚಿನ ಹಾಡಿನ ಜೊತೆಗೆ ತಮ್ಮ ಹೆಸರು ಊರನ್ನು ಹಾಕಿ ಅಂತ ಹೇಳ್ತಾ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ. ನೆಮ್ಮದಿ ಅನ್ನೋದು ಅಷ್ಟು ಸುಲಭವಾಗಿ ನಮಗೆ ದೊರೆಯೋದಿಲ್ಲ, ಅದು ಇರುವುದು ಸರಳ ನಿಷ್ಕಲ್ಮಶ ಮನಸ್ಸು ಹೃದಯಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಮಹಾಲಿಂಗಪ್ಪ ಅವರು ಜಮಖಂಡಿಯಿಂದ. ಖಂಡಿತವಾದರೂ ನಿಜವಾದ ಮಾತು, ಸೊಗಸಾದ ಗೀತೆಗಳು ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿರ್ಮಲಾ ಅವರು ಗುರುಗುಂಟೆಲ್ಪಾಳಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗೆಯಿಂದ ತಾವರೆಕೆರೆ ಅವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭೋದಯ ಕಾಮನಬಿಲ್ಲು ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿರೋರು ಯಾರಿವರು? ತವರುತ್ತು ಕೂಡ ತಮ್ಮ ಹೆಸರುಗಳನ್ನು ನೋಂದಾಯಿಸಿಲ್ಲ, ಖಂಡಿತ ತಮ್ಮ ಹೆಸರಿನೊಂದಿಗೆ ನಮಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಯಾರೆಲ್ಲ ಮತ್ತೆಲ್ಲ ಸಂದೇಶಗಳು ನೋಡೋದಾದರೆ ಅಂಜನಪ್ಪ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ.

ಹಾಗೆ ಹೆಣ್ಣೆಂದರೇನು ಸುಂದರವೇನು ಸಾಂಗ್ ನಮ್ಮ ಪ್ರಸಾರ ಮಾಡಿ ಅಂತ ಹೇಳಿ ನಾರಾಯಣಾಚಾರ್ಯ ಅವರು ಕೂಡ ಪುಷ್ಪ ಮೇಘನ ಮಹೇಶ್ ಅವರು ಹುಣಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ಶಿವಾನಂದ ಹಾಲೂರವರು ತಮ್ಮ ನೆಚ್ಚಿನ ಗೀತೆಯೊಂದಿಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಯಶವಂತ್ ತೇಜಸ್ವಿನಿ ರೂಪಾ ಲಕ್ಷ್ಮೀಕಾಂತಿ ಅವರು ಶಿರಾಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಚ್ ಪಿ ಜಯರಾಮ್ ಅವರು ರಾಜಾಜಿನಗರಿಂದ, ಹಾಗೆ ಮತ್ತೊಬ್ಬರು ಬೆಂಗಳೂರು ಹರಿಕುಮಾರ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪಿಂಟು ಅವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಸವರಾಜ್, ಅನ್ನಪೂರ್ಣ ಇವರೆಲ್ಲರೂ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ, ಹಾಗೆ ನಿಮ್ಮ ಗೀತೆಗಳು ಪ್ರಸಾರ ಆಗ್ತಿವೆ ಅಂತ ಹೇಳಿ ಮತ್ತೊಂದು ಗೀತೆ ಪಾವನಗಂಗಾ ಚಿತ್ರದಿಂದ ಆಕಾಶ ದೀಪವು ನೀನು ಈ ಹಾಡು ನಿಮಗಾಗಿ ಪ್ರಸಾರ ಆಗ್ತದೆ. ಎಸ್ ಜಾನಕಿ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ. ಜಿ ಉದಯಶಂಕರ್ ಅವರು ಸಂಗೀತವನ್ನು ನೀಡಿದ್ದಾರೆ. ರಾಜನ್ ನಾಗೇಂದ್ರ.

ಸಮಯ 9:55:30 ನವೀನ್ ಟಿ ಪಿ ಅವರು ಮತ್ತು ಚಿನ್ಮಯ್ ಅವರು ಹಿರಿಯೂರಿನಿಂದ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಈಶ್ವರ್ ಅವರು ಬಸವೇಶ್ವರ ನಗರಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ನಮಗೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ರಾಯಚೂರಿಂದ ಲಾವಣ್ಯ ಅವರು ಹಾಗೆ ನರಸಿಂಹರೆಡ್ಡಿ ಅವರು ಕೂಡ ಸಂದೇಶಗಳನ್ನು ಕಳಿಸಿದ್ದಾರೆ. ಸಾಕಷ್ಟು ಸಂದೇಶಗಳು ಬಂದಿದೆ. ಹಾಗೆ 1 ಅವರಲ್ಲಿ ಅಂದರೆ 1 ಗಂಟೆಯ ಕಾಲಾವಕಾಶದಲ್ಲಿ ಯಾವೆಲ್ಲ ಹಾಡುಗಳನ್ನು ನಾವು ಪ್ಲೇ ಮಾಡೋದಕ್ಕೆ ಸಾಧ್ಯ ಆಯಿತು ಖಂಡಿತ ಪ್ಲೇ ಮಾಡಿದ್ದೀನಿ. ಯಾವುದಾದ್ರೂ ಹಾಡು ಬಂದಿಲ್ಲ ಅಂತ ಅಂದರೆ ನಮ್ಮ ಖಂಡಿತ ಬೇಜಾರಾಗೋದು ಬೇಡ. ಪ್ರತಿದಿನ ನಿಮ್ಮ ಕಾರ್ಯಕ್ರಮ ಸಖತ್ ಸಾಂಗ್ಸು ಪ್ರಸಾರ ಆಗುತ್ತೆ. ನಿಮ್ಮ ಸಖತ್ ಸಾಂಗ್ ನಿಮ್ಮ ನೆಚ್ಚಿನ ಸಾಂಗ್ಸ್ ನೀವು ಕೇಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜೆ ಪ್ರಿಯಾಂಕ. ಸದಾ ಕೇಳ್ತಾ ಇರಿ, ಕೇಳಿಸ್ತಾ ಇರಿ FM ರೈನ್ಬೋ 101.3 ಕನ್ನಡ ಕಾಮನವೆಲ್ಲೂ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ

ಈ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವ ನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸಮಯ 10:01:30 ಸಿನಿಚಿಟೆ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕನ್ನಡ ಚಿತ್ರರಂಗದ ಕುರಿತಾದ ಮಾತುಕತೆ, ಹಾಡುಗಳು, 100% ಮನೋರಂಜನೆ ನಿಮ್ಮ FM ರೈನ್ಬೋನ ಸಿನಿಚಿಟೆ ಕಾರ್ಯಕ್ರಮದಲ್ಲಿ. ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಅರ್ಜಿ ಪ್ರಿಯಾಂಕಾ. ಇವತ್ತು ನಾವು ಬ್ರದರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಅಂದರೆ ಸಹೋದರರ ದಿನ. ಹಾಗಾಗಿ ನಾನಿವತ್ತು ಸೋದರ ಸಂಬಂಧಿ ಸಿನಿಮಾಗಳ ಕುರಿತಾಗಿ ಮಾತುಕತೆ ಹಾಡುಗಳನ್ನು ತಂದಿದ್ದೀನಿ ನಿಮಗೋಸ್ಕರ. ಎಲ್ಲವೂ ಇರುತ್ತೆ ಇಂದಿನ ಕಾರ್ಯಕ್ರಮದಲ್ಲಿ. ತಪ್ಪದೇ ಟ್ಯೂನ್ ಮಾಡಿ FM ರೈನ್ಬೋ 101.3 ಕನ್ನಡ ಕಮನಬೆಲ್ನ. ಒಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಯಜಮಾನ ಚಿತ್ರದಿಂದ ರಾಜೇಶ್. ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಸಾಹಿತ್ಯ ಕೆ ಕಲ್ಯಾಣವೃದ್ಧಾಗಿದೆ. ಹಾಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್.

ಸಮಯ 10:07 ಆಗಿದೆ. ಟ್ಯೂನ್ ಮಾಡ್ತಾ ಇದ್ದೀರಾ FM ರೈನ್ಬೋ ಕನ್ನಡ ಕಮನಬೆಲ್ನ. ಅಣ್ಣ ತಮ್ಮಂದ್ರನ್ನ ನೋಡಿದ್ರೆ ಹೇಳ್ತಾರೆ, ರಾಮ ಲಕ್ಷ್ಮಣರ ಥರ ಇರಿ ಅಂತ. ಎಂಥ ಮಾತು ಅಲ್ವಾ, ಅಣ್ಣ ಅಂದರೆ ಅದೇನು ಪ್ರೀತಿ. ಅಣ್ಣ ವನವಾಸಕ್ಕೆ ಹೊರಟ ಅಂತ ತಕ್ಷಣ ಎಲ್ಲವನ್ನು ತೊರೆದು ಹೊರಡ್ತಾನೆ ತಮ್ಮ ಲಕ್ಷ್ಮಣ. ಇದ್ರೆ ಹೀಗಿರಬೇಕು ಅನ್ನೋದು ಒಂದು ಸುಂದರವಾದ ಆಲೋಚನೆ ಅಂತಲೇ ಹೇಳ್ಬೋದು. ಇಂಥದೇ ಚಿತ್ರಗಳು ಸಾಕಷ್ಟು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದು ಹೋದವು. ಎಲ್ಲವೂ ತುಂಬ ಹಿಟ್ಟಾದಂತಹ ಚಿತ್ರಗಳೇ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಅಂಬರೀಷ್ ಅವರ ಅಭಿನಯದ ಒಡ ಹುಟ್ಟಿದವರ ಚಿತ್ರ ಅಂತೂ ನಮಗೆ ಮೊದಲು ನೆನಪಾಗತ್ತೆ. ಎಂತಹ ಬಾಂಧವ್ಯ, ಯಾರೇ ಬರಲಿ ಯಾರೇ ಇರಲಿ, ಎಂಥದೇ ಆಲೋಚನೆ ನಮ್ಮ ತಲೆಯಲ್ಲಿ ಬಂದರೂ ಕೂಡ ನಮ್ಮ ಬಾಂಧವ್ಯಕ್ಕೆ ಎಳ್ಳಷ್ಟು ಪೆಟ್ಟು ಬೀಳೋದಿಲ್ಲ ಅನ್ನೋದಂತ ತೋರಿಸ್ಕೊಟ್ಟ ಸಿನಿಮಾ ಅಂದರೆ ಅದು ಒಡ ಹುಟ್ಟಿದವರು. ಅಂಬರೀಷ್ ಅವರ ನಟನೆ ಆಗಿರ್ಬೋದು ಅಥವಾ ನಮ್ಮ ನೆಚ್ಚಿನ ರಾಜ್ಕುಮಾರ್ ಅವರ ನಟನೆ ಆಗಿರ್ಬೋದು, ಎಲ್ಲವನ್ನೂ ಮೀರಿಸುವಂಥ ಬಾಂಧವ್ಯವನ್ನು ತೋರಿಸಿಕೊಂಡಂತಹ ಸಿನಿಮಾ. ಸಿಂಧನೂರು ಸುರೇಶ್ ಅವರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ, ಒಡ ಹುಟ್ಟಿದವರು ನಮಗೆ ಅಣ್ಣವರು ಹಾಗೆ ಅಂಬರೀಷ್ ಅವರ ಸಿನಿಮಾ ನಮಗೆ ನೆನಪಾಗತ್ತೆ, ಅದು ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ಸಾಕಷ್ಟು ಜನಕ್ಕೆ ಸೋದರ ಸಂಬಂಧ ಅಂತ ಹೇಳಿದ ತಕ್ಷಣ ಈ ಸಿನಿಮಾ ನೆನಪಾಗೋದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ನಿಮಗೆ ಮತ್ತಾವೆಲ್ಲ ಸಿನಿಮಾ ನೆನಪಾಗತ್ತೆ ಅಥವಾ ಈ ಥರ ನನ್ನ ಅಣ್ಣ ಅಂದರೆ ಓ ಈ ಸಿನಿಮಾದಲ್ಲಿ ಇದ್ನಲ್ಲ ಹಾಗೆ ನನ್ನ ಅಣ್ಣನು ಕೂಡ ಅಂತ ಏನಾದರೂ ನಿಮಗೆ ಆಲೋಚನೆಗಳು ಬಂದರೆ ಖಂಡಿತ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ 9408013 ಒಂದು ಸೊಗಸಾದ ಗೀತೆ ಕಾರ್ಮಿಕ ಕಳ್ಳನಲ್ಲ ಈ ಚಿತ್ರದಿಂದ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ರಮೇಶ್ ಹಾಗೆ SP ಬಾಲ್ ಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ GU ಉದಯಶಂಕರ್ ಅವರು, ಹಾಗೆ ಸಂಗೀತ ಸಂಯೋಜನೆ ಇದೆ GK ವೆಂಕಟೇಶ್.

ಸಮಯ 10:18 ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬೆಲ್ಲನ್ನ. ಸೋದರ ಸಂಬಂಧ ಚಿತ್ರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇಂತಹ ಚಿತ್ರಗಳ ಸಾಲಿನಲ್ಲಿ ಬಂದಂತಹ ಮತ್ತೊಂದು ಚಿತ್ರ ಅಂದರೆ ಅದು ಎಲ್ಲರ ಮನಗೆದ್ದಂತಹ ಚಿತ್ರ, ಇದು ಯಜಮಾನ ಚಿತ್ರ. ಅಣ್ಣ ಅಂದರೆ ಅದೇನು ಪ್ರೀತಿ. ಒನ್ ಟೈಮ್ನಲ್ಲಂತೂ ಈ ಸಿನಿಮಾನ ನೋಡಿ ಇನ್ಸ್ಪೈರ್ ಆದವರು ಸಾಕಷ್ಟು ಮಂದಿ ಇದ್ದಾರೆ. ಎಲ್ಲರಿಗೂ ಸ್ಫೂರ್ತಿ ನೀಡಿದಂತಹ ಚಿತ್ರ ಇದು. ವಿಷ್ಣುವರ್ಧನ್ ಅವರ ಅಭಿನಯ ಆಗಿರಬಹುದು, ಅಭಿಜಿತ್ ಆಗಿರ್ಬೋದು, ಅಥವಾ ಶಶಿಕುಮಾರ್ ಸರ್ ಆಗಿರಬಹುದು, ಅಥವಾ ಪ್ರೇಮಾ ಮೇಡಮ್, ಹೀಗೆ ಸಾಕಷ್ಟು ದೊಡ್ಡ ತಾರಾಗಣವನ್ನು ಹೊಂದಿದ್ದಂತಹ ಚಿತ್ರ ಇದು. ತುಂಬಾ ಅದ್ಭುತವಾಗಿ ಮೂಡಿ ಬಂದಂತಹ ಚಿತ್ರ. ಎಷ್ಟು ಚೆನ್ನಾಗಿತ್ತು ಆ್ಯಕ್ಟಿಂಗ್ ಅಂದರೆ, ನಾವೆಲ್ಲರೂ ನಮ್ಮ ಅಣ್ಣ ತಮ್ಮಂದರು ಸಾಕು ಇದೇ ರೀತಿ ಇರಬೇಕು, ಒಟ್ಟಾಗಿರಬೇಕು ಅಂತಹ ಇನ್ಸ್ಪೈರ್ ಮಾಡಿದಂತಹ ಚಿತ್ರ. ಇಂಥದ್ದೇ ಮತ್ತೊಂದು ಚಿತ್ರ ಅಂದರೆ ಅದು ಜ್ಯೇಷ್ಠ. ಅಣ್ಣ ತಮ್ಮಂದರಿಗಾಗಿ ತಮ್ಮೆಲ್ಲ ನೋವನ್ನು ನುಂಗಿಕೊಳ್ಳುವ ಅಣ್ಣನಾಗಿ ಕಾಣಿಸ್ಕೊಳ್ಳುವ ವಿಷ್ಣುವರ್ಧನ್ ಅವರು, ಹಾಗೆ ಅಣ್ಣನಿಗೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿಯಾಗುವಂತಹ ತಮ್ಮಂದರ ಸಾಲಿನಲ್ಲಿ ದೇವರಾಜ್, ಹಾಗೆ ಸೌರಭ್, ಹೀಗೆ ಸಾಕಷ್ಟು ಅನಿರುದ್ಧ ಅವರು. ಎಲ್ಲರ ನಟನೆ ಅಮೋಘ. ಇದರಲ್ಲೂ ಕೂಡ ರಮೇಶ್ ಭಟ್ ಅವರು ಪಾತ್ರವನ್ನು ಮಾಡಿದ್ದಾರೆ. ಯಜಮಾನ ಚಿತ್ರದಲ್ಲೂ ರಮೇಶ್ ಭಟ್ ಅವರು ಪಾತ್ರವನ್ನು ಮಾಡಿದ್ದಾರೆ. ಪೋಷಕ ನಟನಾಗಿ ಸಾಕಷ್ಟು ಒಳ್ಳೆ ನಟಿನನ್ನು ಮಾಡಿದ್ದಾರೆ ರಮೇಶ್ ಭಟ್ ಅವರು. ಹಾಗೆ ಇದರಲ್ಲಿ ಎಲ್ಲ ತಾರಾ ಬಳಗವೂ ಸೇರಿದೆ. ಇಂತಹ ಚಿತ್ರಗಳು ನಿನ್ನಷ್ಟು ಬರಬೇಕು ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಅಪೂರ್ವ ಸಂಗಮ ಚಿತ್ರದಿಂದ ರಾಜ್ಕುಮಾರ್ ಹಾಗೆ ರಮೇಶ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಉದಯಶಂಕರ್ ಅವರು, ಹಾಗೆ ಸಂಗೀತ ಉಪೇಂದ್ರ ಕುಮಾರ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
2: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯಾಗಿದೆ 10:15. ಸೋದರ ಸಂಬಂಧಿ ಸಿನಿಮಾಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದರಲ್ಲಿ ಮತ್ತೊಂದು ಸಿನಿಮಾನ ನೋಡ್ಬೋದು ಅಂತ ಅಂದರೆ ಅದು ನಮ್ಮ ರಜನಿಕಾಂತ್ ಅವರ ಅಭಿನಯದ ಸಿನಿಮಾ. ರಜನಿಕಾಂತ್ ಹಾಗೆ ವಿಷ್ಣುವರ್ಧನ್ ಅವರ ಅಭಿನಯದ ಸಹೋದರರ ಸಿನಿಮಾ ಕೂಡ ತುಂಬಾ ಚೆನ್ನಾಗಿದೆ. ತಮ್ಮ ಮಾಡಿದ ತಪ್ಪಿನಿಂದ ಒಂದು ಸಂಸಾರ ಕಷ್ಟಕ್ಕೆ ಸಿಲುಕುತ್ತೆ ಅಂತ ತಿಳಿದು ತಾನು ಅದನ್ನು ಸರಿ ಮಾಡಲು ಅವರ ಬೆನ್ನೆಲುಬಾಗಿ ನಿಂತ ಅಣ್ಣನ ಸುಂದರವಾದಂತಹ ಕತೆ ಅಂದರೆ ಸಹೋದರರ ಸವಾಲ್. ಇಂಥದ್ದೇ ಮತ್ತೊಂದು

ಅಂತ ಅಂದರೆ ಕಾರ್ಮಿಕರ ಕಳ್ಳನಲ್ಲ. ಈ ಚಿತ್ರದಲ್ಲೂ ಅಷ್ಟೇ, ತಮ್ಮನ ಓದಿಗಾಗಿ ಸಾಕಷ್ಟು ಕಷ್ಟಪಟ್ಟು ದುಡಿಯೋ ಅಣ್ಣ, ಅಣ್ಣನ ಸಲುವಾಗಿ ಉಪವಾಸ ಇದ್ದು ಎಲ್ಲವನ್ನು ಅಣ್ಣನಿಗೆ ಧಾರೆ ಇರುವ ತಮ್ಮ ಶಂಕರನಾಗ್ ಹಾಗೆ ವಿಷ್ಣುವರ್ಧನ್ ಅಭಿನಯದ ಚಿತ್ರ ಅಂದರೆ ಅದು ಕಾರ್ಮಿಕ ಕಳ್ಳನಲ್ಲ. ತುಂಬ ಅಮೋಘವಾದಂತಹ ಅಭಿನಯ ಇದ್ದಂತಹ ಸಿನಿಮಾ ಅಂದರೆ ಕಾರ್ಮಿಕ ಕಳ್ಳನಲ್ಲ. ಇಂಥದ್ದೇ ಸಿನಿಮಾಗಳು ನಿಮಗೂ ನೆನಪಾಗ್ತಾ ಇದೆಯಾ, ಅಥವಾ ನಿಮ್ಮದೊಂದು ಫೇವ್ರೆಟ್ ಸಿನಿಮಾ ಅಂತ ಇದೆಯಾ, ಅದನ್ನು ನಮಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ನಿಮಗೆ ಯಾವುದಾದ್ರೂ ಹಾಡನ್ನು ಕೇಳಬೇಕು ಅಂತಿದ್ರೆ, ಅಥವಾ ನಿಮಗಾಗಿ ಯಾವುದಾದ್ರೂ ಹಾಡು ಬೇಕು ಅಂತ ಅನ್ನಿಸಿದ್ರೆ ಅದನ್ನು ಕೂಡ ನೀವು ಕೇಳ್ಬೋದು ಅಂತ ಹೇಳ್ತಾ, ಒಂದು ಸೊಗಸಾದ ಗೀತೆ ರಾಜೇಶ್ ಅವರ ಧ್ವನಿಯಲ್ಲಿ ಹಬ್ಬ ಚಿತ್ರದಿಂದ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ FM ರೇನ್ಬೋ, ಕನ್ನಡ ಗಮನ ಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 10:42 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಗಮನಬಿಲ್ಲನ್ನು. ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಇವರು ರೂಪಾ ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ, ಚನ್ನನಕುಂಟೆ, ಶಿರಾ ಅಂತ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಸಹೋದರರ ಸವಾಲ್ ಆಗಿರ್ಬೋದು, ದೇವ ಮೂವಿ, ಹಬ್ಬ ಮೂವಿ, ಇದೆಲ್ಲವೂ ನಮಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಲ್ಲದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಅನ್ಕೋತೀನಿ. ದೇವ ಮೂವಿನೂ ಅಷ್ಟೇ, ತುಂಬ ಚೆನ್ನಾಗಿದೆ. ತಮ್ಮಂದ್ರಿಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ಅಣ್ಣನ ಪಿಕ್ಚರ್ ಇದು. ಇದು ಸಹ ವಿಷ್ಣುವರ್ಧನ್ ಅವರ ಅದ್ಭುತವಾದಂತಹ ಸಿನಿಮಾ ಅಂತ ಹೇಳ್ಬೋದು. ಹಬ್ಬ ಮೂವಿನೂ ಅಷ್ಟೇ, ಕೂಡು ಕುಟುಂಬದ ಬಗ್ಗೆ ಒಂದು ಸೊಗಸಾದ ಸಂದೇಶವನ್ನು ತುಂಬಿರುವಂತಹ ಇದು ಸಿನಿಮಾ ಅಂತ ಹೇಳ್ಬೋದು. ಮತ್ತಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಕಾರ್ಯಕ್ರಮದಲ್ಲಿ ಹಾಡುಗಳೆಲ್ಲ ತುಂಬಾ ಅದ್ಭುತವಾಗಿದೆ, ನಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡರು ಮಂಡ್ಯ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ನಮಸ್ತೆ ಕಮನಬಿಲ್ಲು. ಹಾಡುಗಳು ತುಂಬಾ ಅದ್ಭುತವಾಗಿದೆ, ಮಾಹಿತಿಗಳು ಚಿಕ್ಕದಾಗಿ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಚಿದಾನಂದ ಅವರು ಟಿ ಬಿ ಸರ್ಕಲಿಂದ ಹೊಸದುರ್ಗದ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಚೆನ್ನಾಗಿದೆ ಅಂತ ಹೇಳಿ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಮಾದನ ಹೆಪ್ಪರಿಗೆಯಿಂದ ಶಿವಲಿಂಗಪ್ಪ ಬದ್ರೆ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಒಂದೇ ತಾಯಿ ತಂದೆಗೆ ಹುಟ್ಟಿದ ಗಂಡು ಮಕ್ಕಳು, ಅಣ್ಣ ಹಿರಿಯವನು, ತಮ್ಮ ಕಿರಿಯವನು, ರಕ್ತ ಸಂಬಂಧಕ್ಕಿಂತ ದೊಡ್ಡದು ಈ ಪ್ರೀತಿಯ ಸಂಬಂಧ. ಅಣ್ಣ ಅಂದರೆ ಎರಡನೇ ತಂದೆ ಅಂತ ಹೇಳ್ಬೋದು. ತಪ್ಪು ಮಾಡಿದಾಗ ಬೈದು, ಕಷ್ಟ ಬಂದಾಗ ಕೈ ಹಿಡಿದು ಕಾಪಾಡೋನು. ಮತ್ತು ಮಾರ್ಗದರ್ಶಿ ಆಗಿರ್ಬೋದು, ತ್ಯಾಗಮಯ ಆಗಿರ್ಬೋದು, ರಕ್ಷಕ ಆಗಿರ್ಬೋದು, ಇದೆಲ್ಲನೂ ಅಣ್ಣ ಅಂತಲೇ ಹೇಳ್ಬೋದು. ಹಾಗೆ ತಮ್ಮ ಅಂತ ಹೇಳಿದ್ರೆ ಅದು ಮೊದಲನೇ ಗೆಳೆಯ, ಎಲ್ಲ ತುಂಟಾಟಕ್ಕೆ ಜೊತೆಗಾರ, ಅಣ್ಣನ ಹೆಮ್ಮೆ, ಹೀಗೆ ಬೆನ್ನೆಲುಬು, ಪ್ರತಿಬಿಂಬ, ಇದೆಲ್ಲವೂ ಆಗಿರ್ತಾನೆ ತಮ್ಮ. ಹಾಗೆ ಈ ಸಂಬಂಧದ ವಿಶೇಷತೆ ಅಂತ ಹೇಳೋದಾದರೆ ಜಗಳ, ಪ್ರೀತಿ, ದಿನ ಹೊಡೆದಾಡಿದ್ರು ಊಟಕ್ಕೆ ಒಂದೇ ತಟ್ಟೆಯಲ್ಲಿ ಕೂತ್ಕೊಂಡು ತಿನ್ನುವಷ್ಟು ಏನು ರಕ್ತ ಸಂಬಂಧದ ಈ ಒಲವು ತುಂಬಾ ಅದ್ಭುತವಾಗಿದೆ. ಹಾಗೆ ಬಟ್ಟೆ, ಬೈಕು, ಚಾಕ್ಲೇಟು, ಓದೋ ಪುಸ್ತಕ ಎಲ್ಲವೂ ಶೇರಿಂಗು. ಹಾಗೆ ಸೀಕ್ರೆಟ್ ಕೀಪರ್ ಕೂಡ ಹೌದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೂ ತುಂಬ ದೊಡ್ಡ ಸಂದೇಶನ ಕಳಿಸಿದ್ದಾರೆ. ಒಂದೇ ಮಾತಲ್ಲಿ ಹೇಳೋದಾದರೆ ಅಪ್ಪ ಅಮ್ಮನ ಕೊಟ್ಟ ಆಸ್ತಿಗಿಂತ ದೊಡ್ಡದು ಅಂದರೆ ಅಣ್ಣ ತಮ್ಮ ಕೊಡೋ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋ ಒಂದು ಒಳ್ಳೆಯ ಸಂದೇಶವನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಸಾಕಷ್ಟು ಅದ್ಭುತವಾದ ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಹಾಗೆ ಎಲ್ಲರ ನೆಚ್ಚಿನ ಸಿನಿಮಾಗಳನ್ನು ಕೂಡ ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಸಾಕಷ್ಟು ಸಿನಿಮಾಗಳಿದೆ. ಈಗಾಗಲೇ ಹೇಳಿದಂಗೆ ಹಬ್ಬ ಮೂವಿ ಆಗಿರ್ಬೋದು, ದೇವ ಆಗಿರ್ಬೋದು, ಜ್ಯೇಷ್ಠ ಆಗಿರ್ಬೋದು, ಅಪೂರ್ವ ಸಂಗಮ, ಕಾರ್ಮಿಕ ಕಳ್ಳನಲ್ಲ, ಕಾಶಿ ಫ್ರಮ್ ವಿಲೇಜ್, ಎಲ್ಲವೂ ಅಷ್ಟೇ ಅಣ್ಣ ತಮ್ಮಂದರ ಬಾಂಧವ್ಯದ ಒಂದು ಅದ್ಭುತವಾದಂತಹ ಉದಾಹರಣೆಯನ್ನು ಕೊಟ್ಟಂತಹ ಸಿನಿಮಾಗಳು. ಈ ತರಹದ್ದೇ ಸಿನಿಮಾಗಳು ಮತ್ತೆ ಮತ್ತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು. ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ ಎಲ್ಲರ ಭಾವನೆಗಳನ್ನು, ಬಾಂಧವ್ಯಗಳನ್ನು ಗಟ್ಟಿ ಮಾಡಿಸುವಷ್ಟು, ಸ್ಫೂರ್ತಿಯನ್ನು ತುಂಬುವಷ್ಟು ಸಂದೇಶಗಳು ಈ ಚಿತ್ರದಲ್ಲಿ ಇರಬೇಕು ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಹೃದಯ ಅಂತ ಚಿತ್ರದಿಂದ ಚಿತ್ರ ಅವರ ಧ್ವನಿಯಲ್ಲಿ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಸಮಯ 10:53:24 ಅಣ್ಣ ತಮ್ಮ ಬಾಂಧವ್ಯದ ಬಗ್ಗೆ ಮೂಡಿಬಂದಂತಹ ಎಲ್ಲ ಚಿತ್ರಗಳು ತುಂಬಾ ಅದ್ಭುತವಾಗಿದೆ. ಹಾಗೆ ಆ ಚಿತ್ರಗಳು ನಮಗೆ ಬಹಳನೇ ಇಷ್ಟ ಕೂಡ. ಈಗಿನ ಅಣ್ಣ ತಮ್ಮಂದರು ಈ ಚಿತ್ರಗಳನ್ನು ನೋಡಿ ಕಲಿಬೇಕು ಅಂತ ಹೇಳಿ ಯಶಸ್ವಿನಿ ಗಿರ್ಜಮ್ಮ ಅವರು ಅನ್ನಪೂರ್ಣ NES ಬಡವಾನೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಹೌದು, ಈಗಿನ ಅಣ್ಣ ತಮ್ಮಂದರುಗಳಿಗೆ ಅಂದರೆ ಅವರಲ್ಲಿ ಬಾಂಧವ್ಯ ಇಲ್ಲ ಅಂತ ಅಲ್ಲ, ಅದು ಕೆಲವು ಸಂದರ್ಭಗಳಲ್ಲಿ ಅಂದರೆ ಈ ಮೊಬೈಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳಿಂದ ಕೆಲವು ಕಡಿಮೆ ಸಂದರ್ಭಗಳಿಂದ ಕಡಿಮೆ ಆಗಿರ್ಬೋದು ಅಂತ ಹೇಳ್ಬೋದು. ಅಂತಹ ಸಂದರ್ಭಗಳಲ್ಲಿ ಇಂತಹ ಚಿತ್ರಗಳು ಖಂಡಿತ ಅವರನ್ನು ಇನ್ಸ್ಪೈರ್ ಮಾಡುತ್ತೆ. ಅಣ್ಣ ಅಂದರೆ ಎಂತಹ ಬೆಲೆ ಇರುತ್ತೆ, ತಮ್ಮ ಅಂದರೆ ಎಂತಹ ಪ್ರೀತಿ ಇರುತ್ತೆ ಅನ್ನೋ ಒಂದು ಬಾಂಧವ್ಯವನ್ನು ತೋರಿಸ್ಕೊಡುತ್ತೆ. ಖಂಡಿತ ಇಂಥ ಸಿನಿಮಾಗಳು ಮುಂದೆ ಬರಲಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ತಪ್ಪದೇ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ಹಬ್ಬ ಚಿತ್ರದಿಂದ ಮತ್ತೊಂದು ಸೊಗಸಾದ ಗೀತೆ ರಾಜೇಶ್ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ.
3: ಮನ್ ಕಿ ಬಾತ್ ಮೇ ಉಲ್ಲೇಖ ಕಿಯಾ ಥಾ ಫ್ಲೆಮಿಂಗೋ ಔರ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಯೋ ಕಾ. ಮಾನನೀಯ ಪ್ರಧಾನಮಂತ್ರಿ ಜೀ ನೇ ಹಮ್ ಸಭಿ ಕೋ ಪ್ರೇರಿತ ಕಿಯಾ ಕಿ ಹಮ್ ವನ್ಯ ಜೀವೋ ಕೆ ಬಾರೇ ಮೇ ಜಾನೆ, ಇನ್ ಪಶು ಪಕ್ಷಿಯೋ ಕೆ ಸಂರಕ್ಷಣ ಕೆ ಲಿಯೆ ಕ್ಯಾ ಪ್ರಯಾಸ ಹೋ ರಹೇ ಹೈ ಇಸ್ಕೆ ಬಾರೇ ಮೇ ಜಾನೆ. ತೋ ಆಯಿಯೇ ಹಮ್ ಆಪ್ಕೋ ಸುನ್ವಾ ರಹೇ ಹೈ ಮನ್ ಕಿ ಬಾತ್ ಕಾ ವಹಿ ಹಿಸ್ಸಾ ಜಿಸ್ಮೇ ಮಾನನೀಯ ಪ್ರಧಾನಮಂತ್ರಿ ಜೀ ನೇ ಫ್ಲೆಮಿಂಗೋ ಔರ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಕಾ ಉಲ್ಲೇಖ ಕಿಯಾ ಹೈ.

0: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ.
1: ಅಪ್ಪ ಸೂತ್ರಧಾರ ಕೇಳೋ ಕನಸ ಕಂಡಿರೆ.
0: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.

0: ಪಿತೃದೇವೋ ಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
1: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
0: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: Get ready to turn back the dial. Turn up the memories.
4: FM Rainbow brings your former favorites back.
3: Spinning Bollywood hits over gupshup.
5: Arey abhi to party shuru hui hai.
4: Every Saturday and Sunday from 12 to 1:10.
6: Pani da kesariya tera.
4: Let's soundtrack your weekend with Rainbow River.
3: Because some songs and some voices never fade.
7: ಬೇಕರಿಲೇನ್ ಇವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ.
1: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
7: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
8: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
9: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
10: ರಸ್ತೆ ರಸ್ತೆಯ ಇಕ್ಕೆಲಗಳು, ಬಸ್ಸು ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆಗಾರಿಕೆ.

0: ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿಕೈ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಎ ನ್ಯೂ ಐಕಾನ್ ಫಾರ್ ಎ ಫಿಟರ್ ಇಂಡಿಯಾ, ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳಲ್ಲಿ ಇಂದು ಬೆಳಗ್ಗೆ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಗುಜರಾತಿನ ಸಬರ್ಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಬೆಳಗ್ಗೆ ಚಾಲನೆ ನೀಡಿದರು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ರೈಲ್ವೆ ರಕ್ಷಣಾ ದಳದ ಧಾರವಾಡ ಘಟಕದ ಉಪನಿರೀಕ್ಷಕ ಎಂ ರವಿಚಂದ್ರನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಸಾಯಿ ಅಥಾರಿಟಿ ಆಫ್ ಇಂಡಿಯಾ ಸೈಕ್ಲಿಂಗ್ ಧಾರವಾಡದಲ್ಲಿ ಆಚರಣೆ ಮಾಡಿದ್ರು. ಎವ್ರಿ ಸಂಡೆ ಮಾಡಿದಾರೆ. ನಮಗೆ ಇವರು ಕಡೆ ಬಂದು ನಾವು ಇದರಲ್ಲಿ ಪಾಲ್ಗೊಂಡಿದ್ವಿ. ಮೆಂಬರ್ಸ್ ಬಂದಿದ್ವಿ, ಆರ್ಪಿಎಫ್ ಸಿಬ್ಬಂದಿಗಳು. 2030 ಕಾಮನ್ವೆಲ್ತ್ ಗೇಮ್ಸ್ ಪ್ರಮೋಷನ್ ಸಲುವಾಗಿ ನಾವೊಂದು 70 ಮೆಂಬರ್ಸ್

0: ಅದರ್ ಅಸೋಸಿಯೇಷನ್ ಎಲ್ಲ ಬಂದಿದ್ರು, ಪಾಲ್ಗೊಂಡಿದ್ರು ಇದ್ರಾಗ. ಇದರಲ್ಲಿ ನಮಗೆ ಒಂದು ಫಿಟ್ನೆಸ್ ಗೆ ಟೈಮ್ ಸಿಗಲ್ಲ, ಇಂಟ್ರೆಸ್ಟ್ ಬರ್ತಾ ಇದೆ. ನಮ್ಮ ಫ್ಯಾಮಿಲಿ ನಮ್ಮ ಸ್ಟಾಫ್ ಎಲ್ಲರಿಗೂ ಇದೇ ತರ ನಾವು ಫಿಟ್ ತರಬೇಕಂತೇಳಿ ಎಲ್ಲರಿಗೂ ಇದೇ ತರ ನಮ್ಮ ಅಡ್ವೈಸ್ ಮಾಡ್ತೇವೆ. ಇನಿಷಿಯೇಟಿವ್ ನಮ್ಗೆ ತುಂಬಾ ಒಳ್ಳೇದ್ ಅನಿಸ್ತಾ ಇದೆ. ನಾವು ಮೇಲೆ ಅಧಿಕಾರಿಗೂ ತಿಳಿಸಿ ಇದನ್ನ ಎಲ್ಲರಿಗೂ ನಾವು ಪಾರ್ಟಿಸಿಪೇಟ್ ಮಾಡಕ್ ಇದನ್ನ ಅಡ್ವೈಸ್ ಮಾಡ್ತೇವೆ. ಎಲ್ಲ ಯುವಕರು ಇದರಲ್ಲಿ ಪಾಲ್ಗೊಂಡು ತಾಯಿ ಅವ್ರನ್ನ ಯೂಟಿಲೈಸ್ ಮಾಡ್ಕೋಬೇಕು. ಜಾಸ್ತಿ ಜನ ಇದರಲ್ಲಿ ಸೇರಿ ಕಂಡೀಷನ್ ಅವ್ರ ಪರ್ಸನಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನ ಜಾಸ್ತಿ ಆಗಿ ಇದರಲ್ಲಿ ಯೂಟಿಲೈಸ್ ಮಾಡ್ಕೊಂಡು ಅವೇರ್ನೆಸ್ ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ.
1: ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಾಳೆ ಹಾಗೂ ನಾಡಿದ್ದು ಭಾರತೀಯ ಸ್ಟೇಟ್ ಬ್ಯಾಂಕ್ ಸಿಬ್ಬಂದಿ ಕರೆ ನೀಡಿದ್ದ ಮುಷ್ಕರವನ್ನು ಮುಂದೂಡಲಾಗಿದ್ದು ಎಂದಿನಂತೆ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಅಖಿಲ ಭಾರತ ಎಸ್ಬಿಐ ನೌಕರರ ಒಕ್ಕೂಟ ತಿಳಿಸಿದೆ. ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಾಮುಖ್ಯತೆ ವಹಿಸುತ್ತಿದೆ. ಶಿಕ್ಷಣ, ಬ್ಯಾಂಕಿಂಗ್, ರಕ್ಷಣೆ ಹಾಗೂ ಆರೋಗ್ಯ ಕ್ಷೇತ್ರಗಳ ಮೇಲೆ ಬೀರಲಿರುವ ಸಂಭವನೀಯ ಪರಿಣಾಮಗಳ ಬಗ್ಗೆ ಚರ್ಚಿಸಬೇಕಿದೆ ಎಂದು ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿ ಡಾ ಅಶೋಕ್ ಶೆಟ್ಟರ್ ಅಭಿಪ್ರಾಯಪಟ್ಟಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ಸಭಾಂಗಣದಲ್ಲಿ ಇ ಟೆಕ್ ಲೀಡರ್ಶಿಪ್ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆ ಬಾಲಭವನದಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ನಡೆಯುತ್ತಿದ್ದು 18 ದೇಶಗಳ ವಿಭಿನ್ನ ನಾಣ್ಯ ಹಾಗೂ ನೋಟುಗಳ ಅಪರೂಪದ ಸಂಗ್ರಹಗಳ ಪ್ರದರ್ಶನಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವೀರನಗೌಡ ಪಾಟೀಲ್ ಚಾಲನೆ ನೀಡಿದರು. ಗದಗ ಜಿಲ್ಲೆಯಾದ್ಯಂತ ಪೂರ್ವ ಮುಂಗಾರು ಮಳೆ ಉತ್ತಮವಾಗಿದೆ. ರೈತರು ಮಣ್ಣಿನ ಪರೀಕ್ಷೆ ಕೈಗೊಂಡು ಫಲಿತಾಂಶ ಆಧರಿಸಿ ಪೋಷಕಾಂಶಗಳನ್ನು ನೀಡಿ ಬೆಳೆ ನಿರ್ಧರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಕೋರಿದ್ದಾರೆ. ರಾಜ್ಯ ಸರ್ಕಾರ ಆರಂಭಿಸಲು ಉದ್ದೇಶಿಸಿರುವ 800 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಂದ ಸುತ್ತಮುತ್ತಲಿನ 8,000 ಅಧಿಕ ಸರ್ಕಾರಿ, ಪ್ರಾಥಮಿಕ, ಪ್ರೌಢ ಮತ್ತು ಅನುದಾನಿತ ಪ್ರೌಢಶಾಲೆಗಳು ಮುಚ್ಚಲಿವೆ ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಮಾಧ್ಯಮಿಕ ಶಿಕ್ಷಕರ ಸಂಘದ ಹುಬ್ಬಳ್ಳಿ ಘಟಕ ಆಯೋಜಿಸಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ಅನೇಕ ಕಡೆ ಮುಂಗಾರು ಪೂರ್ವ ಮಳೆಯಾಗುತ್ತಿದ್ದು 17 ಜಿಲ್ಲೆಗಳಿಗೆ ಇಂದು ಯೆಲೋ ಅಲರ್ಟ್ ಘೋಷಿಸಲಾಗಿದೆ. ಗುಡುಗು, ಮಿಂಚು ಹಾಗೂ ಗಾಳಿ ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ವಿಜಯಪುರದಲ್ಲಿ ನಿನ್ನೆ ಸಮಾರೋಪಗೊಂಡ 7 ದಿನಗಳ ರಾಜ್ಯ ಸಬ್ ಜೂನಿಯರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 15 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಂಗಳೂರಿನ ಗೌತಮ್ ಎಸ್ ನಾಯರ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬೆಂಗಳೂರಿನ ಮಹಿತಾ ನಾಯ್ಡು ಸುರಿ ಸೆಟ್ಟಿ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಈ ತಿಂಗಳ 29ರೊಳಗೆ ಮೈ ಗಾವ್ .in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
2: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ ಹೈ.
5: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ

0: ಅವನಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: Yeah, welcome and good afternoon on a Sunday afternoon. This is such a fabulous day and I'm here on Weekend Adda with Snigdha. With me, you're tuned in right now. And as I said, let's try and see if we can welcome the nature once again and stay tuned to 101.3 on Rainbow Reverb.

0: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ನ ಅಂಡರ್ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

0: ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ.
1: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: जीवन के ये रास्ते लंबे है सनम,
1: काटेंगे ये जिंदगी ठोकर खा के हम।

0: ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದ ಇರೋಣ.
1: ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು ಇವು ಡೆಂಗಿ ಜ್ವರದ ಲಕ್ಷಣಗಳು.
0: ಡೆಂಗಿ ಜ್ವರ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ.
1: ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ.

0: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಕರೆಯಲ್ಲಿ ಕೈರುಚಿ ಅಂತ. ನಮ್ಮ ಕೇಳುಗರು ಅವರಿಷ್ಟದ ಕೈರುಚಿಯನ್ನ ನಮ್ಮೆಲ್ಲರೊಂದಿಗೆ ಕರೆ ಮಾಡಿ ತಿಳಿಸುವಂತಹ ಕಾರ್ಯಕ್ರಮ ಇದು. ಕರೆಯಲ್ಲಿ ಕೈರುಚಿ. ಬರೀ ಕೇವಲ 10 ನಿಮಿಷಗಳಲ್ಲಿ ಒಂದು ವಿಶೇಷವಾದ ರೆಸಿಪಿ ನಿಮಗೆ ಗೊತ್ತಾಗುತ್ತೆ. ಖಂಡಿತ ಇವತ್ತು ಒಬ್ರು ಕೇಳುಗರು ನಮ್ಮ ಜೊತೆಯಾಗಿದ್ದಾರೆ, ಯಾರು ಅಂತ ನೋಡೋಣ. ನಮಸ್ತೆ ರೇಂಬೋ.
1: ನಮಸ್ತೆ ಕಾಮನ ಬಿಲ್ಲು.
0: ಯಾರು ಮಾತಾಡೋದು?
1: ನಾವು ದಿವ್ಯಾ ಅಂತ ಮಾತಾಡೋದು.
0: ದಿವ್ಯಾ ಅವರು ಎಲ್ಲಿಂದ?
1: ನಾವು ಮೂಲತಃ ಮಂಡ್ಯ ಜಿಲ್ಲೆಯವರು.
0: ಓಹೋ, ಮಂಡ್ಯದ ಗೌಡ್ತಿ. ಹೇಳಿ, ಈಗ ಇರೋದು ಎಲ್ಲಿ? ಮಂಡ್ಯದಲ್ಲ ಅಥವಾ ಎಲ್ಲಿ ಇರೋದು ನೀವು?
1: ಬೆಂಗಳೂರಿನಲ್ಲಿರೋದು.
0: ಬೆಂಗಳೂರಲ್ಲಿ. ಹಾ, ನಮಗೋಸ್ಕರ ಅಂದ್ರೆ ನಮ್ಮ ಕೇಳುಗರಿಗೆ ಯಾವ ಒಂದು ವಿಶೇಷ ರೆಸಿಪಿ ಹೇಳ್ತೀರಾ ಇವತ್ತು?
1: ಅಮ್ಮ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅದರಲ್ಲಿ ತುಂಬಾ ಸುಂದರವಾದ ಮತ್ತೆ ತುಂಬಾ ರುಚಿಕರವಾದ ಒಂದು ಅಡಿಗೆ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ.
0: ಕಾಯ್ತಾ ಇದೀವಿ, ಹೇಳಿ.
1: ಚಿಕನ್ ಗೋಡಂಬಿ ಫ್ರೈ ಅಂತ.
0: ಓಹೋ, ಭಾನುವಾರದ ಸ್ಪೆಷಲ್. ಹೇಳಿ, ಹೇಳಿದಿವ್ಯ.
1: ಮೊದಲಿಗೆ 1/4 ಕೆಜಿ ಚಿಕನ್ ಅನ್ನು ಚೆನ್ನಾಗಿ ತೊಳೆದಿಟ್ಕೋಬೇಕು. ಅದನ್ನ ತೊಳೆದಿಟ್ಟು ನೀರೆಲ್ಲ ಸ್ವಲ್ಪ ಅದ್ರಲ್ಲಿ ಕಡಿಮೆ ಆದ್ಮೇಲೆ ಸ್ವಲ್ಪ ಮೊಸರು ಸೇರಿಸಿ, 1/4 ಚಮಚ ಕೆಂಪು ಮೆಣಸಿನಕಾಯಿ ಪುಡಿ, ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಕಲಸಿಟ್ಕೋಬೇಕು.
0: ಅಂದ್ರೆ ಸ್ವಲ್ಪ ಮ್ಯಾರಿನೇಟ್ ಆಗ್ಬೇಕು.
1: ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದು 15 ಮಿನಿಟ್ಸ್ ಹಾಗೆ ಇಟ್ಬೇಕು ಅದನ್ನ.
0: ಸರಿ.
1: ಮತ್ತೆ ಒಂದ್ ಬಾಣಲಿಗೆ 1 ಚಮಚ ಎಣ್ಣೆ ಹಾಕಿ ಒಂದ್ 10-15 ಗೋಡಂಬಿ ಹಾಕ್ಬೇಕು.
0: ಇದು ಗೋಡಂಬಿಲೆ ಮಾಡೋ ಅಂತದ್ರಿಂದ ಸ್ವಲ್ಪ ಜಾಸ್ತಿ ಆಗ್ಬೇಕು,
1: ಮಕ್ಳಿಗೆ ಇಷ್ಟ ಆಗುತ್ತೆ. ಒಂದ್ ಈರುಳ್ಳಿ, 6 ಬ್ಯಾಡಗಿ ಮೆಣಸಿನ್ಕಾಯಿ, 3 ಕೆಂಪ್ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, 1/4 ಚಮಚ ಗಸಗಸೆ, ಮತ್ತೆ ಕಾಯಿ ತುರಿಯನ್ನ ಚೆನ್ನಾಗಿ ಹುರ್ಕೋಬೇಕು.
0: ಮೊದಲು ಇದನ್ನ ಹುರ್ಕೋಬೇಕು, ಇದನ್ನೆಲ್ಲ ನೀವೇನೇನ್ ಹೇಳಿದ್ರಿ ಅವೆಲ್ಲ.
1: ಹೌದು, ಇಷ್ಟ ಐಟಮ್ಸ್ ನ ಸ್ವಲ್ಪ ಹುರ್ಕೊಂಡು ಅದು ತಣ್ಣಗಾಗಕ್ ಬಿಡ್ಬೇಕು ಸ್ವಲ್ಪ. ಮತ್ತೆ ಒಂದ್ ಬಾಣಲಿಗೆ ಮತ್ತೆ 2 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಉದ್ದಕ್ಕೆ ಹೆಚ್ಚಿದ ಒಂದ್ 2 ಈರುಳ್ಳಿ, ಅದಕ್ಕೆ ಕಂದು ಬಣ್ಣ ಬರಬೇಕು, ಬರ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ 2 ಚಕ್ಕೆ ಲವಂಗ, 1/2 ಟೊಮೊಟೊ ಹೆಚ್ಚಾಕ್ಬೇಕು. ಅದನ್ನ ಹಾಗೆ ಉಳಿತಾ ಸ್ವಲ್ಪ ಬಿಡ್ಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆನ್ಸಿಟ್ಟಿರ್ತೀವಲ್ಲ ಆ ಚಿಕನ್ ಹಾಕ್ಬೇಕು, ನೆನ್ಸಿ ಕಲಸಿಟ್ಟಿರ್ತೀವಲ್ಲ ಮೊಸರು ಜೊತೆಗೆ ಆ ಚಿಕನ್ನ ಹಾಕ್ಬೇಕು. ಮತ್ತೆ ಒಂದ್ 5-10 ನಿಮಿಷ ತಿರುಗಿಸ್ಬೇಕು. ಬಿಟ್ಟು ರುಬ್ಬಿಟ್ಟಿರ್ತೀವಲ್ಲ ಆ ಚಿಕನ್, ಅದನ್ನ ಮಸಾಲೆನ ಹಾಕ್ಬೇಕು, ಅದ್ರ ಜೊತೆ ಸೇರಿಸ್ಬೇಕು.
0: ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು.
1: ಹೌದು, ಅದು ನೀರ್ ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಹಾಗೆ ಬಿಟ್ರೆ ಕ್ಯಾಪ್ ಮುಚ್ಚಿದ್ರೆ ಒಂದ್ 10 ಮಿನಿಟ್ಸ್ ಚೆನ್ನಾಗದು ಬೆಂದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿ ಮೇಲ್ಗಡೆ ಉದುರಿಸ್ಬೇಕು.
0: ಉದುರಿಸಿದ್ರೆ ನಿಮ್ ಚಿಕನ್ ಗೋಡಂಬಿ ಸ್ಪೆಷಲ್ ರೆಡಿ. ಮಕ್ಕಳು ಇಷ್ಟಪಡುವಂತದ್ದು. ತುಂಬಾ ಇಷ್ಟ ಅನ್ಸುತ್ತೆ ನಾನ್ ವೆಜ್ ಮಾಡೋದು ದಿವ್ಯಾ ಅವ್ರಿಗೆ.
1: ಹೌದು, ತುಂಬಾ ಇಷ್ಟ, ಮಕ್ಳಿಗೆ ತುಂಬಾ ಇಷ್ಟ.
0: ಮೊದ್ಲೇ ಮಂಡ್ಯದವ್ರು ಕೇಳ್ಬೇಕಾ? ಕೇಳ್ತಾ ಇರ್ತೀರಾ ನಮ್ಮ ಆಕಾಶವಾಣಿ FM ರೈನ್ಬೋನ?
1: ಹೌದು, ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ, ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಿದ್ದೀರಾ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ದಿವ್ಯಾ ಅವರೇ. ನೀವು ನಮಗೋಸ್ಕರ ಒಂದು ಸ್ಪೆಷಲ್, ಅದು ಭಾನುವಾರದ ಸ್ಪೆಷಲ್ ಚಿಕನ್ ಗೋಡಂಬಿ ಬಗ್ಗೆ, ಫ್ರೈ ಬಗ್ಗೆ ಹೇಳ್ಕೊಟ್ರಿ. ಖಂಡಿತ ನಮ್ಮ ಕೇಳುಗರು ಇದನ್ನ ಟ್ರೈ ಮಾಡ್ತಾರೆ. ಥ್ಯಾಂಕ್ ಯು ದಿವ್ಯಾ ಅವ್ರಿಗೆ ಅಂತ ಹೇಳ್ತಾ.
1: ಚೆನ್ನಾಗಿರುತ್ತೆ, ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ.
0: ಖಂಡಿತ ಖಂಡಿತ ದಿವ್ಯಾ, ಥ್ಯಾಂಕ್ ಯು ವೆರಿ ಮಚ್ ಕರೆ ಮಾಡಿದ್ಕೆ. ಧನ್ಯವಾದಗಳು.
1: ಧನ್ಯವಾದಗಳು.

0: ಹೊಸ ಕನ್ನಡಕ ತಗೊಂಡ್ಯ?
1: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
4: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
3: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
4: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
3: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದಿರೋಣ.
1: ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು ಇವು ಡೆಂಗಿ ಜ್ವರದ ಲಕ್ಷಣಗಳು.
0: ಡೆಂಗಿ ಜ್ವರ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ.
1: ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ.

0: ಏನಿಲ್ಲದೆ ಇದ್ದರೂ ನಮ್ಮ ಹೆಣ್ಮಕ್ಳು ಬಿಡಿ ಏನಾದರೂ ಸರಿ ತುಂಬಾ ಸ್ಪೆಷಲಾಗಿ ಅಡುಗೆನ ಮಾಡಿಬಿಡ್ತಾರೆ. ಹೌದು, ಕರಿಯಲ್ಲಿ ಕೈ ರುಚಿಯಲ್ಲಿ ಇವತ್ತು ನಾವು ಒಂದು ನಾನ್ ವೆಜ್ ಸ್ಪೆಷಲ್ ಗ್ರೇವಿ ಬಗ್ಗೆ ತಿಳ್ಕೊಂಡ್ವಿ. ಶ್ರೀಮತಿ ದಿವ್ಯಾರವರು ತಿಳಿಸಿದ್ರು. ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ರೆಸಿಪಿ ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀನಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿದೆ, ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ, ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತ ಅಮೆರಿಕ ನಡುವೆ ಆಳವಾದ ಮತ್ತು ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಇದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗಿನ ಸಭೆಯಲ್ಲಿ ವಿದೇಶಾಂಗ ಸಚಿವರು ತಮ್ಮ ಆರಂಭಿಕ ಭಾಷಣದಲ್ಲಿ ಹೀಗೆ ಹೇಳಿದ್ದಾರೆ: ಉಭಯ ರಾಷ್ಟಗಳ ಸಂಬಂಧಗಳು ಪ್ರಪಂಚದ ಇತರ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತವೆ. ಭಾರತ ಮತ್ತು ಅಮೆರಿಕ ಪ್ರಪಂಚದ ಹಲವು ಭಾಗಗಳ ಅನೇಕ ವಿಷಯಗಳಲ್ಲಿ ಒಮ್ಮುಖ ಆಸಕ್ತಿಯನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಸಂಕೀರ್ಣ ಸಮಯದ ನಡುವೆ ಮಾತುಕತೆಗಾಗಿ ಎದುರು ನೋಡುತ್ತಿರುವುದಾಗಿ ತಿಳಿಸಿದ ಸಚಿವ ಡಾ ಎಸ್ ಜೈಶಂಕರ್ ಮುಕ್ತ ಮತ್ತು ಫಲಪ್ರದ ಚರ್ಚೆ ನಡೆಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ತಿಂಗಳ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಲು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಜಪಾನ್ನ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್

0: ಸಹಕಾರವನ್ನು ಮುಂದುವರಿಸುವ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ನಡೆಯುತ್ತಿರುವ ಉಪಕ್ರಮಗಳು ಮತ್ತು ಪರಸ್ಪರ ಕಾಳಜಿಯ ಇತರ ವಿಷಯಗಳ ಪ್ರಗತಿಯನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಎಬೋಲಾ ಏಕಾಏಕಿ ಹರಡುತ್ತಿರುವ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಸೂಚನೆ ಬರುವವರೆಗೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣವನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಎಲ್ಲಾ ಭಾರತೀಯ ನಾಗರಿಕರಿಗೆ ಸೂಚಿಸಿದೆ. ಪ್ರಸ್ತುತ ಈ ದೇಶಗಳಲ್ಲಿ ವಾಸಿಸುತ್ತಿರುವ ಅಥವಾ ಪ್ರಯಾಣಿಸುತ್ತಿರುವ ಭಾರತೀಯ ನಾಗರಿಕರು ಸ್ಥಳೀಯ ಅಧಿಕಾರಿಗಳು ನೀಡಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ಕಾಯ್ದುಕೊಳ್ಳಬೇಕು ಮತ್ತು ಭಾರತದಲ್ಲಿ ಯಾವುದೇ ಎಬೋಲಾ ವೈರಸ್ ಪತ್ತೆಯಾದ ಪ್ರಕರಣ ವರದಿಯಾಗಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ಹಿಂದೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಡಿಆರ್ಸಿ ಮತ್ತು ಉಗಾಂಡದಲ್ಲಿ ಎಬೋಲಾ ಕಾಯಿಲೆಯ ವರದಿಯಾದ ನಂತರ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಎಬೋಲಾ ವೈರಸ್ ಅಂತಾರಾಷ್ಟೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿತ್ತು. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಅವರು ನಾಳೆ ಮಿಜೋರಾಂನ ಐಜ್ವಾಲ್ನಲ್ಲಿ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈಶಾನ್ಯ ಪ್ರದೇಶದಾದ್ಯಂತ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಕ್ಷೇತ್ರಗಳಲ್ಲಿ ಜಾರಿಗೆ ತರಲಾಗುತ್ತಿರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸುವತ್ತ ಸಭೆಯು ಪ್ರಾಥಮಿಕವಾಗಿ ಗಮನಹರಿಸಲಿದೆ. ಸುಸ್ಥಿರ ವಲಯ ಬೆಳವಣಿಗೆ, ರೈತರ ಕಲ್ಯಾಣ ಮತ್ತು ಜೀವನೋಪಾಯ ವರ್ಧನೆಗಾಗಿ ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಸಭೆಯಲ್ಲಿ ಸಚಿವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಮೀನುಗಾರಿಕೆ ಹಾಗೂ ಜಲಚರ ಸಾಕಣೆ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಡಿಯಲ್ಲಿ 32 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ ಪ್ರಮುಖ ಯೋಜನೆಗಳನ್ನು ಉದ್ಘಾಟಿಸಿ ಅಡಿಪಾಯ ಹಾಕಲಿದ್ದಾರೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಾಘೇಲ್ ಅವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಜಿನಿವಾದಲ್ಲಿ ನಿನ್ನೆ 6 ದಿನಗಳ 79ನೇ ವಿಶ್ವ ಆರೋಗ್ಯ ಸಭೆ ಮುಕ್ತಾಯಗೊಂಡಿದ್ದು, ಮಾನವ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುಪಕ್ಷೀಯ ಸಹಕಾರವನ್ನು ಮುನ್ನಡೆಸಲು ಸದಸ್ಯ ರಾಷ್ಟಗಳು ಬಹು ನಿರ್ಣಯಗಳನ್ನು ಅಂಗೀಕರಿಸಿದವು. ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಅಡಿಯಲ್ಲಿ ನಡೆದ ಸಭೆಯು ಪಾರ್ಶ್ವವಾಯು, ಕ್ಷಯ, ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ, ತುರ್ತು ಆರೈಕೆ, ಹಿಮೋಫಿಲಿಯಾ, ನಿಖರ ಔಷಧ ಮತ್ತು ವಿಕಿರಣ ಸೇರಿದಂತೆ ಅನೇಕ ವಿಷಯಗಳ ಕುರಿತು 20ಕ್ಕೂ ಹೆಚ್ಚು ನಿರ್ಧಾರಗಳು ಮತ್ತು 13 ನಿರ್ಣಯಗಳನ್ನು ಅಂಗೀಕರಿಸಿತು. ವಿಶ್ವ ಆರೋಗ್ಯ ಸಂಸ್ಥೆಯು ಆಯೋಜಿಸಿದ ಸದಸ್ಯ ರಾಷ್ಟ್ರ ನೇತೃತ್ವದ ಜಂಟಿ ಪ್ರಕ್ರಿಯೆಯ ಮೂಲಕ ಜಾಗತಿಕ ಆರೋಗ್ಯ ವಾಸ್ತುಶಿಲ್ಪವನ್ನು ಸುಧಾರಿಸುವ ಒಪ್ಪಂದ ಸೇರಿದಂತೆ ಹಲವಾರು ರಾಜಕೀಯ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ಸಭೆಯು ಪರಿಹರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಲೇಖನವನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಖಂಗ್ಚೆನ್ ಜೊಂಗಾದ 5 ಸಂಪತ್ತುಗಳು ಸಿಕ್ಕಿಂನ ಪ್ರಯಾಣವನ್ನು ಹೇಗೆ ಪ್ರವರ್ಧಮಾನಕ್ಕೆ ಏರಿಸಿವೆ ಎಂಬುದನ್ನು ಪ್ರಸ್ತಾವಿಸುತ್ತವೆ. ಇದು 2047ರ ವಿಕಸಿತ ಸಿಕ್ಕಿಂಗೆ ದಾರಿ ಮಾಡಿಕೊಡುತ್ತದೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ, ಲೇಖನವು ಖಂಗ್ಚೆನ್ ಜೊಂಗಾವನ್ನು ಸಿಕ್ಕಿಂನ ಭೂಮಿ, ನೆನಪು ಮತ್ತು ಪ್ರಜ್ಞೆಯ ರಕ್ಷಕನಾಗಿ ಚಿತ್ರಿಸುತ್ತದೆ ಎಂದು ಹೇಳಿದರು. ಚೀನಾದ ಶಾಂಗ್ಸಿ ಪ್ರಾಂತ್ಯದಲ್ಲಿ ಸಂಭವಿಸಿದ ಭೀಕರ ಕಲ್ಲಿದ್ದಲು ಗಣಿ ಸ್ಫೋಟದಲ್ಲಿ ಕನಿಷ್ಠ 82 ಜನರು ಮೃತಪಟ್ಟಿದ್ದಾರೆ. ಸ್ಫೋಟ ಸಂಭವಿಸಿದಾಗ 247 ಕಾರ್ಮಿಕರು ಕರ್ತವ್ಯದಲ್ಲಿದ್ದರು ಎಂದು ವರದಿಯಾಗಿದೆ. ಭೀಕರ ಗಣಿ ಸ್ಫೋಟದಿಂದ ಉಂಟಾದ ಪ್ರಾಣಹಾನಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾಪತ್ತೆಯಾಗಿರುವವರ ಶೀಘ್ರ ಪತ್ತೆಗೆ ಮತ್ತು ಗಾಯಾಳುಗಳು ಚೇತರಿಕೆಗೆ ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಾರ್ಥಿಸಿದ್ದಾರೆ. ಈ ಸಂದೇಶಕ್ಕೆ ಭಾರತದಲ್ಲಿರುವ ಚೀನಾ ರಾಯಭಾರಿ ಕ್ಸು ಫಿಹಾಂಗ್ ಇಂದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಾರತದ ಬೆಂಬಲ ಮತ್ತು ಸಹಾನುಭೂತಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತ್ನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.

0: ಹೇಳಿದರು. 48ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ 11 ಟೆಸ್ಟ್ ಪೈಲಟ್ಗಳು ಮತ್ತು 6 ಫ್ಲೈಟ್ ಟೆಸ್ಟ್ ಎಂಜಿನಿಯರ್ಗಳು 48 ವಾರಗಳ ಕಠಿಣ ತರಬೇತಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸಿದ ನಂತರ ನಿನ್ನೆ ಬೆಂಗಳೂರಿನಲ್ಲಿರುವ ಏರ್ಫೋರ್ಸ್ ಟೆಸ್ಟ್ ಪೈಲಟ್ಸ್ ಸ್ಕೂಲ್ SFTPSನಿಂದ ಪದವಿ ಪಡೆದರು. ಈ ವರ್ಷ ಪದವಿ ಕೋರ್ಸ್ ಭಾರತೀಯ ವಾಯುಪಡೆಯ 14 ಅಧಿಕಾರಿಗಳು, ಭಾರತೀಯ ಸೇನೆಯ ಒಬ್ಬ ಅಧಿಕಾರಿ ಮತ್ತು ಭಾರತೀಯ ನೌಕಾಪಡೆಯ 2 ಅಧಿಕಾರಿಗಳು ಸೇರಿದಂತೆ 17 ಅಧಿಕಾರಿಗಳ ಸಮೂಹವನ್ನು ಒಳಗೊಂಡಿತ್ತು. ವಾಯುಪಡೆಯ ಮುಖ್ಯಸ್ಥ ಮತ್ತು 17ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ ಗೌರವಾನ್ವಿತ ಹಳೆಯ ವಿದ್ಯಾರ್ಥಿ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಿವಿಎಸ್ಎಂ, ಎವಿಎಸ್ಎಂ, ವಾಯುಪಡೆಯ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಫಿಫಾದಿಂದ ಅನುಮೋದನೆ ಪಡೆದ ನಂತರ ಇರಾನ್ನ ಫುಟ್ಬಾಲ್ ತಂಡವು ತನ್ನ 2026ರ ಫಿಫಾ ವಿಶ್ವಕಪ್ ಬೇಸ್ ಕ್ಯಾಂಪ್ ಅನ್ನು ಅಮೆರಿಕದಿಂದ ಮೆಕ್ಸಿಕೋಗೆ ಸ್ಥಳಾಂತರಿಸಲು ನಿರ್ಧರಿಸಿದೆ. ಮುಂದಿನ ವರ್ಷದ ಪಂದ್ಯಾವಳಿಗೆ ಮುಂಚಿತವಾಗಿ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ಮಧ್ಯೆ ಈ ಕ್ರಮ ಕೈಗೊಳ್ಳಲಾಗಿದೆ. ಇರಾನ್ ಮೂಲತಃ ವಿಶ್ವಕಪ್ ಸಮಯದಲ್ಲಿ ಅರಿಜೋನಾದ ಟಕ್ಸನ್ನಲ್ಲಿ ತರಬೇತಿ ನೀಡಲು ನಿರ್ಧರಿಸಲಾಗಿತ್ತು, ಆದರೆ ಈಗ ಮೆಕ್ಸಿಕೋದ ಟಿಜುವಾನಾದಲ್ಲಿ ನೆಲೆಗೊಳ್ಳಲಿದೆ ಎಂದು ವರದಿಯಾಗಿದೆ. ಇರಾನ್ ಫುಟ್ಬಾಲ್ ಫೆಡರೇಷನ್ ಅಧ್ಯಕ್ಷ ಮೆಹದಿ ತಾಜ್ ಪಂದ್ಯಾವಳಿ ಅಧಿಕಾರಿಗಳೊಂದಿಗೆ ಚರ್ಚೆಯ ನಂತರ ಫಿಫಾ ತಮ್ಮ ವಿನಂತಿಯನ್ನು ಅನುಮೋದಿಸಿದೆ ಎಂದು ದೃಢಪಡಿಸಿದ್ದಾರೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿದ್ದು, ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ರಾತ್ರಿ 7:30ಕ್ಕೆ ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಸೆಣಸಲಿವೆ. ರೊಲ್ಯಾಂಡ್ ಗ್ಯಾರೋಸ್ ಎಂದು ಕರೆಯಲ್ಪಡುವ ಫ್ರೆಂಚ್ ಓಪನ್ ಟೆನಿಸ್ 125ನೇ ಆವೃತ್ತಿಯು ಇಂದು ಪ್ಯಾರಿಸ್ನಲ್ಲಿ ಆರಂಭವಾಗಲಿದೆ. ದಾಖಲೆಯ 25ನೇ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಗಾಗಿ ಜೋಕೋವಿಕ್ ತಮ್ಮ ಅಭಿಯಾನ ಪ್ರಾರಂಭಿಸಲಿದ್ದಾರೆ. ಅವರು 3 ಬಾರಿಯ ಚಾಂಪಿಯನ್, 3ನೇ ಶ್ರೇಯಾಂಕಿತ ಕೋರ್ಟ್ ಫಿಲಿಪ್ ಚಾರ್ಟಿಯರ್ನಲ್ಲಿ ರಾತ್ರಿ ಸೆಷನ್ನಲ್ಲಿ ಫ್ರೆಂಚ್ ಬಿಗ್ ಸರ್ವರ್ ಜಿಯೋವಾನಿ ಎಪೆನ್ಶಿ ಪೆರಿಕಾರ್ಡ್ ವಿರುದ್ಧ ಆರಂಭಿಕ ಪಂದ್ಯವನ್ನು ಆಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿವೆ, ಕೇಂದ್ರ ಸಚಿವ ಡಾ.ಎಸ್.ಜಯಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ, ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಪದ್ಮಶ್ರೀ ಪುರಸ್ಕೃತರ ಕುರಿತ ಕಾರ್ಯಕ್ರಮದಲ್ಲಿ ಕೇಳಿ ಶ್ರೀಯುತ ಅಂಕೇಗೌಡರ ಕುರಿತ ಮಾತುಕತೆ.

0: ಪದ್ಮಶ್ರೀ ಪುರಸ್ಕೃತರೊಂದಿಗೆ ಮಾತುಕತೆಯಲ್ಲಿ ಶ್ರೀಯುತ ಎಂ ಅಂಕೇಗೌಡ ಅವರ ಮಾತುಕತೆಯನ್ನು ಕೇಳಿದಿರಿ.
1: ಕಿರಾಣಿ ಅಂಗಡಿಗೆ ಫ್ರಿಡ್ಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ.
1: ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
5: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
5: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 1:32:42. ಭಾನುವಾರದ ಈ ಮಧ್ಯಾಹ್ನದ ಸಮಯದಲ್ಲಿ ಊಟ ಅಂತೂ ಮಾಡಿರ್ತೀರಾ ನೀವು. ಆ ಕನ್ನಡ ಕಾಮನ ಬಿಲ್ನಲ್ಲಿ ನಾನು ಜೊತೆಯಾಗಿದ್ದೀನಿ, ನಿಮ್ಮ ಗೆಳತಿ ಮಂಜು. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಮಾಹಿತಿಯೊಂದಿಗೆ ಕನ್ನಡ ಚಿತ್ರಗೀತೆಗಳೊಂದಿಗೆ ಕೇಳ್ತಾ ಸಾಗೋಣ ನಾವು ನೀವು.

0: ಹುಡುಗಿಯು ಚೆನ್ನ ಹುಡುಗನು ಚೆನ್ನ ಸಮಯವು ಚೆನ್ನ ಸೇರಲು ಚೆನ್ನ
1: ಹುಡುಗಿ

0: ಹುಡುಗಿಯು ಚೆನ್ನ
1: ಹುಡುಗನು ಚೆನ್ನ
0: ಸಮಯವು ಚೆನ್ನ
1: ಸೇರಲು ಚೆನ್ನ
0: ಹುಡುಗ.

ಅವಳೇ ನನ್ನ ಹೆಂಡತಿ ಚಿತ್ರದಿಂದ ಹಾಡು ಪ್ರಸಾರ ಆಗ್ತಾ ಇದೆ. ಹಾಡಿದ್ದಾರೆ ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ಸಾಹಿತ್ಯ ಹಂಸಲೇಖ ಅವರದ್ದು.

ಇವತ್ತಿನ ಲಂಚ್ ಬಾಕ್ಸ್ನಲ್ಲಿ ಒಂದು ವಿಷಯದ ಬಗ್ಗೆ ಚಿಕ್ಕದಾಗಿ ಹೇಳ್ತೀನಿ ಅಂತ ಹೇಳಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಮಾವಿನ ಹಣ್ಣು ಹಾಗೆ ಹಲಸಿನ ಹಣ್ಣು ಹೆಚ್ಚಾಗಿ ಸಿಗುವಂಥ ಕಾಲ ಸೀಸನ್ ಇದು. ಅದರಲ್ಲೂ ಹಲಸಿನ ಹಣ್ಣು ಬರೀ ಹಣ್ಣಾಗಿ ನಾವು ಬಳಸಲ್ಲ, ಅದನ್ನು ತರಾವರಿಯಾಗಿ ನಮ್ಮ ಅಡುಗೆ ಮನೇಲಿ ಕೂಡ ಬಳಸ್ತೀವಿ. ಯಾಕೆ ಹಲಸಿನ ಹಣ್ಣನ್ನೇ ಯಾಕೆ ನಾವು ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ಬಳಸ್ತೀವಿ, ಒಂದು ಹಣ್ಣನ್ನು ಅಡುಗೆಯಾಗಿ ತರಕಾರಿಯಾಗಿ ಬಳಸ್ತೀವಿ ಯಾಕೆ? ಹೌದು, ಆ ಹಲಸಿನ ಹಣ್ಣು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ ಏನು ಅನ್ನೋದನ್ನು ಹೇಳ್ತೀನಿ. ಕೇಳ್ತಾ ಇರಿ, ಇದು 101.3 ಕನ್ನಡ ಕಾಮನಬಿಲ್ಲು ಲಂಚ್ ಬಾಕ್ಸ್ ಕಾರ್ಯಕ್ರಮ.

ಹೌದು, ಇವತ್ತಿನ ಲಂಚ್ ಬಾಕ್ಸ್ನಲ್ಲಿ ಹಲಸಿನ ಹಣ್ಣು, ಅದರಲ್ಲೂ ಅಡುಗೆ ಮನೆಯಲ್ಲಿ ಅದನ್ನು ಹೆಚ್ಚಾಗಿ ಈಗ ಬಳಸ್ತಾ ಇದ್ದೀವಿ, ಯಾಕೆ ಮುಖ್ಯವಾಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ವಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಹಲಸಿನ ಹಣ್ಣು ಬಹಳನೇ ಪೋಷಕಾಂಶ ಭರಿತವಾದ ಹಣ್ಣು. ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ ಹಾಗೆ ಮೆಗ್ನೀಷಿಯಂ ಹೆಚ್ಚಾಗಿರುತ್ತೆ. ನಮಗೆಲ್ಲ ಗೊತ್ತೇ ಇದೆಯಲ್ಲ, ಹಸಿದಾಗ ಹಲಸಿನ ಹಣ್ಣು ತಿನ್ನು, ಉಂಡಾಗ ಮಾವಿನ ಹಣ್ಣನ್ನು ತಿನ್ನುವಂಥ ಹಾಗೆ ಹಸಿದಾಗ ಹಲಸಿನ ಹಣ್ಣು ತಿನ್ನಬೇಕು. ಯಾಕಪ್ಪ ಅಂದರೆ ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಹಾಗೆ ನಮ್ಮ ಚರ್ಮದ ಆರೋಗ್ಯಕ್ಕೂ ಬಹಳನೇ ಒಳ್ಳೆಯದಾದಂತಹ ಹಣ್ಣು. ಆಕಸ್ಮಿಕವಾಗಿ ಮೂಳೆ ಮುರಿತವಾದಾಗ ಅಥವಾ ಮೂಳೆಗಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈ ಹಲಸಿನ ಹಣ್ಣು. ಪ್ರಾಣಿಜನ್ಯ ಕೊಬ್ಬು ಕಡಿಮೆ ಇರುವಂತಹ ಅಂದರೆ ವೆಗೇನ್ ಅಂತ ಏನಂತಾರೆ ಅಂತಹ ಅಡುಗೆ ಈಗ ತುಂಬಾ ಹೆಚ್ಚಾಗಿದೆ ಮಾಡುವಂಥದ್ದು. ಹಾಗಾಗಿ ಹಲಸಿನ ಹಣ್ಣು ಅಥವಾ ಕಾಯಿಂದ ಮಾಡುವಂತಹ ಅಡುಗೆ ಈಗ ಹೆಚ್ಚಾಗಿ ಪರಿಪಾಠದಲ್ಲಿದೆ. ತಿಳ್ಕೊಳ್ಳೋಣ ಇನ್ನೊಂದಷ್ಟು ಹಲಸಿನ ಹಣ್ಣಿನ ಬಗ್ಗೆ ಕೇಳ್ತಾ ಇರಿ. ಸಮಯ ಆಗಿದೆ 1:52.

ಹೌದು, ಹಲಸಿನ ಹಣ್ಣು ಬಾಯಿಗೂ ರುಚಿ, ಹಾಗೆ ನಮ್ಮ ಆರೋಗ್ಯಕ್ಕೂ ರುಚಿ. ನಾವಂತೂ ಹಲಸಿನ ಹಣ್ಣಿಂದ ಇಡ್ಲಿ ಮಾಡ್ತೀವಿ, ಮುಳುಕ ಮಾಡ್ತೀವಿ ಅಂತ ಕೇಳುಗರಾದ ಹರೀಶ್ ರವರು ಸಂದೇಶ ಕಳಿಸಿದ್ದಾರೆ. ಹೌದು, ಹಲಸಿನ ಹಣ್ಣಿನ ಎಲೆಯಿಂದ ಕಡುಬು ಕೂಡ ಮಾಡ್ತಾರಂತೆ, ಹಪ್ಪಳ ಸಿಗುತ್ತೆ, ಇನ್ನು ಪಡ್ಡು ಮಾಡ್ತಾರೆ, ಗುಳಿಯಪ್ಪ ಮಾಡ್ತಾರೆ. ಹೌದು, ಇದನ್ನೆಲ್ಲ ನೀವು ಎಂಜಾಯ್ ಮಾಡಿ. ಈಗಂತೂ ಎಲ್ಲ ಕಡೆ ಹಲಸು ಮೇಳ ಅಂತೂ ನಡೀತಾ ಇದೆ. ಖಂಡಿತ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ನಿಮ್ಮ ಬಾಯಿ ರುಚಿನೂ ಹೆಚ್ಚುತ್ತೆ ಅಂತ ಹೇಳ್ತಾ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮಧ್ಯಾಹ್ನದ ಅಗ್ರ ರಾಷ್ಟ್ರೀಯ ವಾರ್ತೆಗಳೊಂದಿಗೆ ಮತ್ತೆ ಸಿಗ್ತೀನಿ. ಮುಗಿದ ನಂತರ ನಾನು ಸಿಗ್ತೀನಿ, ಕೇಳ್ತಾ ಇರಿ. ಇದು 101.3 ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಕರ್ನಾಟಕ ರಾಜ್ಯ ಇಂಡಿಯಾ ಜಸ್ಟಿಸ್ ವರದಿ 2025 ಪ್ರಕಾರ ನ್ಯಾಯ ನೀಡಿಕೆಯಲ್ಲಿ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ 3 ವರ್ಷಗಳಲ್ಲಿ 44 ನೂತನ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ. ಎಡಿಜಿಪಿ ದರ್ಜೆಯ ಅಧಿಕಾರಿ ನೇತೃತ್ವದಲ್ಲಿ ಮಾದಕ ವಿರೋಧಿ ಕಾರ್ಯಪಡೆ ಸ್ಥಾಪನೆ ಮಾಡಿರುವುದಲ್ಲದೆ 56 ಹುದ್ದೆಗಳನ್ನು ಸೃಜಿಸುವ ಮೂಲಕ ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ 6372 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಬಲಪಡಿಸಲು, ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸಲು, ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ದೃಷ್ಟಿಕೋನವನ್ನು ಮುನ್ನಡೆಸಲು ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳಂನ ಕಾಲಮಸ್ಸೇರಿಯ ಎಚ್ಎಂಟಿ ಮಿಷನ್ ಅಂಡ್ ಟೂಲ್ಸ್ ಕಾರ್ಖಾನೆಗೆ ಭೇಟಿ ನೀಡಿ ಮಾತನಾಡಿದ ಅವರು, ಎಚ್ಎಂಟಿಯಲ್ಲಿ ತಯಾರಾದ ಸ್ವದೇಶಿ ಮಿಷನ್ ಟೂಲ್ಸ್ಗಳನ್ನು ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ರಫ್ತು ಮಾಡುತ್ತಿರುವುದು ಭಾರತದ ಉತ್ಪಾದನಾ ವಲಯಕ್ಕೆ ಅತ್ಯಂತ ಹೆಮ್ಮೆಯ ಕ್ಷಣವಾಗಿದೆ. ಇದು ಭಾರತೀಯ ಇಂಜಿನಿಯರಿಂಗ್ ಶ್ರೇಷ್ಠತೆ ಮತ್ತು ತಾಂತ್ರಿಕ ಸಾಮರ್ಥ್ಯಕ್ಕೆ ಸಿಗುತ್ತಿರುವ ಜಾಗತಿಕ ಮನ್ನಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಿರ್ವಹಿಸುತ್ತಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಮೊದಲ ಸ್ಥಾನದಲ್ಲಿರುವುದು ಇಡೀ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಕುಂದುಕೊರತೆಗಳ ಶೀಘ್ರ ಪರಿಹಾರ ಹಾಗೂ ಕಡತಗಳ ತ್ವರಿತ ವಿಲೇವಾರಿ ಸೇರಿದಂತೆ ವಿವಿಧ ಮಾನದಂಡಗಳಲ್ಲಿ ಪ್ರಹ್ಲಾದ್ ಜೋಶಿಯವರ ನಾಯಕತ್ವದಲ್ಲಿ ಇಲಾಖೆಯು ಅತ್ಯುನ್ನತ ಸಾಧನೆಯ ಮೂಲಕ ಪ್ರಧಾನಿಯವರ ಗುಡ್ ಗವರ್ನೆನ್ಸ್ ದೂರದೃಷ್ಟಿಗೆ ಅವರು ಅತ್ಯಂತ ಸಕ್ರಿಯವಾಗಿ ಶಕ್ತಿ ತುಂಬುತ್ತಿರುವುದು ಅವರ ನುರಿತ ಆಡಳಿತ ಬದ್ದತೆ ಮತ್ತು ನೇತೃತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. 2026-27 ಸಾಲಿಗೆ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗೆ ಪ್ರಥಮ ವರ್ಷ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 3ನೇ ಸೆಮಿಸ್ಟರ್ ಅಥವಾ 2ನೇ ವರ್ಷದ ಡಿಪ್ಲೊಮಾ ಕೋರ್ಸ್ ಡಿಎಚ್ಟಿ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಲಿಂಕ್ https://khti.gaedag.ac.in/admissionform.pdf ವೆಬ್ಸೈಟ್ ಮೂಲಕ ಇದೇ ತಿಂಗಳ 29ರೊಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಚೇರಿ

0: ಅನ್ನು ಸಂಪರ್ಕಿಸಬಹುದಾಗಿದೆ ಎಂದು ಉಪನಿರ್ದೇಶಕರು ತಿಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800117800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಕ್ಕೆ ಭೇಟಿ ನೀಡಿರುವ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರು ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ಪಕ್ಷದ ಜನಪ್ರತಿನಿಧಿಗಳು, ರಾಜ್ಯ ಪದಾಧಿಕಾರಿಗಳು ಹಾಗೂ ವಿವಿಧ ವಿಭಾಗಗಳ ಪ್ರಮುಖರನ್ನು ಒಳಗೊಂಡ ಸಂಘಟನಾ ಸಭೆಯನ್ನು ನಡೆಸಿದರು. ರಾಷ್ಟೀಯ ಅಧ್ಯಕ್ಷರ ಮಾರ್ಗದರ್ಶನ, ಸಲಹೆ ಸೂಚನೆಗಳು ನಮ್ಮೆಲ್ಲರಿಗೂ ದಿಕ್ಸೂಚಿಯಾಗಿದ್ದು ರಾಜ್ಯ ಘಟಕದ ಸೈದ್ಧಾಂತಿಕ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸುವ ಜೊತೆಗೆ ರಾಷ್ಟೀಯ ಅಧ್ಯಕ್ಷರ ಉಪಸ್ಥಿತಿಯೇ ನಮ್ಮೆಲ್ಲರಲ್ಲಿ ಹೊಸ ಹುರುಪು, ಚೈತನ್ಯ, ಉತ್ಸಾಹ ಮತ್ತು ದೃಢ ಸಂಕಲ್ಪವನ್ನು ತುಂಬಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಸಭೆಯಲ್ಲಿ ಪಕ್ಷದ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ವಿಧಾನಸಭಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸತ್ ಸದಸ್ಯರು, ಶಾಸಕರು, ಪದಾಧಿಕಾರಿಗಳು, ಇನ್ನಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲು. ಕಳಂಕ ನಿವಾರಿಸು, ತಿಳುವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಈ ಬಾರಿ ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾ ರೋಗದಿಂದ ಬಾಧಿತರಾಗಿದ್ದಾರೆ ಎಂದು ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ತಿಳಿಸಿದ್ದಾರೆ. ಸಾರ್ವಜನಿಕರು ಸ್ಕಿಜೋಫ್ರೇನಿಯಾ ಬಗ್ಗೆ ಜಾಗೃತರಾಗಬೇಕೆಂದು ಅವರು ಕರೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಂಧನ ಬಳಕೆ ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮೇಲೆ ಬೀಳುವ ಆರ್ಥಿಕ ಹೊರೆ ತಗ್ಗಿಸಬಹುದು. ಸಾಧ್ಯವಾದಷ್ಟು ಎಲ್ಲರೂ ಸಾರ್ವಜನಿಕ ಸಾರಿಗೆ ಬಳಕೆಯನ್ನು ಹೆಚ್ಚಿಸುವ ಮೂಲಕ ದೇಶದ ಸಂಪತ್ತನ್ನು ಉಳಿಸಲು ಕೈ ಜೋಡಿಸಬೇಕೆಂದು ಕೆಜಿಎಫ್ನ ಮಾಜಿ ಶಾಸಕ ವೈ ಸಂಪಂಗಿ ಹೇಳಿದರು. ಜಾಗತಿಕ ಇಂಧನ ಬಿಕ್ಕಟ್ಟನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಇಂಧನ ಉಳಿತಾಯ ಮಾಡುವಂತೆ ದೇಶದ ಜನತೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕೆಜಿಎಫ್ನಲ್ಲಿ ಎಬಿವಿಪಿ ವಕೀಲರ ಸಂಘ ಹಾಗೂ ನಗರ ಬಿಜೆಪಿ ಘಟಕದಿಂದ ಹಮ್ಮಿಕೊಂಡಿದ್ದ ಇಂಧನ ಉಳಿತಾಯ ಕುರಿತ ಜಾಥಾಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅನಾವಶ್ಯಕವಾಗಿ ವಾಹನಗಳನ್ನು ಬಳಸದೆ ಮಿತವ್ಯಯ ಮಾಡಬೇಕಿದೆ. ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿತಾಯ ಮಾಡುವ ಮೂಲಕ ಹಣವನ್ನು ಉಳಿಸಬಹುದು ಎಂದು ಅವರು ಹೇಳಿದರು. ಕೆಜಿಎಫ್ ನಗರದ ಗಾಂಧಿ ವೃತ್ತದಿಂದ ಆರಂಭವಾದ ಸೈಕಲ್ ಜಾಥಾವು ಸೂರಜ್ಮಲ್ ವೃತ್ತ, ಗೀತಾ ರಸ್ತೆ, ಡಾ ರಾಜಕುಮಾರ್ ರಸ್ತೆ, ಫ್ರಿಜರ್ಡ್ ರಸ್ತೆ ಮೂಲಕ ಸಾಗಿ ಸಾರ್ವಜನಿಕರಿಗೆ ಇಂಧನ ಉಳಿತಾಯ ಕುರಿತು ಜಾಥಾದಲ್ಲಿ ಅರಿವು ಮೂಡಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಚಿರತೆ ದಾಳಿಯಿಂದಾಗಿ ಬಾಲಕ ಮೃತಪಟ್ಟಿದ್ದ

0: ಅರಣ್ಯ ಪ್ರದೇಶದಲ್ಲಿ ಚಿರತೆ ಸೆರೆ ಹಿಡಿಯಲಾಗಿದೆ. ಕಳೆದ ಮೇ 10ರಂದು ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುವಾಗ ಬೆಂಗಳೂರಿನ ಹರ್ಷಿತ್ ಎಂಬ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟಿದ್ದನು. ಕಾವೇರಿ ವನ್ಯಜೀವಿಧಾಮದ ಸಿಬ್ಬಂದಿ ಕಳೆದ 14 ದಿನಗಳಿಂದ ವಿವಿಧ ಮಾದರಿಯ 3 ಬೋನುಗಳನ್ನು ಇಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದರು. ಹೆಣ್ಣು ಚಿರತೆಯೊಂದು ಬೋನಿಗೆ ಸೆರೆಯಾಗಿದ್ದು ರಕ್ತದ ಮಾದರಿ ಕ್ಯಾಮರಾ ಟ್ರಾಪ್ನಲ್ಲಿ ಸೆರೆ ಸಿಕ್ಕ ಚಿರತೆಯ ದೃಶ್ಯಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತು ತಜ್ಞರಿಗೆ ರವಾನೆ ಮಾಡಲಾಗಿದ್ದು ಬಾಲಕನ ಸಾವಿಗೆ ಕಾರಣವಾದ ಚಿರತೆ ಬಗ್ಗೆ ದೃಢಪಡಿಸಲಾಗುವುದು. ಸೆರೆ ಸಿಕ್ಕ ಚಿರತೆಯನ್ನು ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನಕ್ಕೆ ರವಾನೆ ಮಾಡಲಾಗುವುದು ಎಂದು ಕಾವೇರಿ ವನ್ಯಜೀವಿಧಾಮದ ಡಿಸಿಎಫ್ ಸುರೇಂದ್ರ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
1: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಅದ್ಭುತ ಕಂಠನೆಯಲ್ಲಿ ಕೇಳಿದ್ದು ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಹಾಡು. ಇನ್ನೀಗ ಕೇಳೋಣ ಆಕಾಶ ಬುಟ್ಟಿ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
4: ಗೂಟೂರಿ ಸಾಹಿತಿ ಹಾಗೂ ಕಲಾವಿದರು, ಕನ್ನಡ ಧ್ವನಿ ಸುರುಳಿಗಳಿಗೆ ಸಾಹಿತ್ಯವನ್ನು ರಚಿಸಿದ್ದಾರೆ. ಹಲವಾರು ನಾಟಕಗಳ ಖ್ಯಾತ ಕಲಾವಿದ, ವಾಣಿಜ್ಯ ಜಾಹೀರಾತುಗಳಿಗೆ ಕಂಠದಾನ ಮಾಡಿದ್ದಾರೆ. ದೂರದರ್ಶನ ಧಾರಾವಾಹಿಯ ಹಿರಿಯ ಕಲಾವಿದರು ಗೋಟೂರಿ. ಕೇಳಿ.
5: ರೌದ್ರರಸವನ್ನು ಇಷ್ಟು ಚೆನ್ನಾಗಿ ತಮ್ಮ ಹಾಡಿನ ಮೂಲಕ ತಿಳಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ಕರುಣಾರಸವನ್ನು ಅಷ್ಟೇ ಚೆನ್ನಾಗಿ ಅಭಿನಯಿಸಿದ್ದಾರೆ, ಅಷ್ಟೇ ರಸವತ್ತಾಗಿಯೂ ಹಾಡಿದ್ದಾರೆ. ಅವರ ಹಾಡು ಕೇಳ್ತಾ ಇದ್ರೆ ನಮಗೇನೆ ಕರುಣೆ ಬರುತ್ತೆ.
6: ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಯಾರಿಲ್ಲ, ಸುಮ್ಮನೆ

0: ಯಾವ ಕಲಾವಿದರೇ ಆಗಲಿ, ಯಾವ ರಸಾಭಿನಯವೇ ಆಗಲಿ, ಆ ರಸಾನುಭೂತಿ ನಾವು ಅನುಭವಿಸುವಂತೆ, ಅಂದರೆ ಪ್ರೇಕ್ಷಕರು ಅನುಭವಿಸುವಂತೆ ಮಾಡಬೇಕು. ಅದೇ ಸತ್ವಪೂರ್ಣ ಅಭಿನಯ, ಅದೇ ಸಾರ್ಥಕವಾದ ಅಭಿನಯ. ಕಲಾವಿದರ ಅಭಿನಯವೆಲ್ಲೋ, ಪ್ರೇಕ್ಷಕರ ಮನಸ್ಸು ಎಲ್ಲೋ ಇದ್ದರೆ ಅದು ರಸಾಭಿನಯವಲ್ಲ. ಅಂಥ ಅಭಿನಯ ಒಂದು ವ್ಯರ್ಥ ಪ್ರಯಾಸವಾಗುತ್ತೆ. ಆದರೆ ನಮ್ಮ ರಾಜ್ಕುಮಾರ್ ಅವರು ತಮ್ಮ ಹಾವಭಾವಗಳಿಂದ, ನಡೆ ನುಡಿಗಳಿಂದ ಪ್ರೇಕ್ಷಕರನ್ನು ತಮ್ಮತ್ತ ಆಕರ್ಷಿಸಿಕೊಳ್ಳುತ್ತಾರೆ. ಅಭಿನಯದಲ್ಲಿ ತಾವು ತಲ್ಲೀನರಾಗುವುದೇ ಅಲ್ಲದೆ ನಮ್ಮನ್ನು ಆ ಪಾತ್ರದೊಳಗೆ ಎಳೆದುಕೊಂಡು ನಮ್ಮನ್ನು ಮೈಮರೆಸುತ್ತಾರೆ. ಅಂತಹ ಆಕರ್ಷಕ ಅಭಿನಯ ಅವರದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ವೀರಾವೇಶದಿಂದ ಅಭಿನಯಿಸುವಾಗ, ಹಾಡುವಾಗ ನಮ್ಮನ್ನು ನಾವೇ ಮರೆಯುತ್ತೇವೆ. ಅಂತಹ ಒಂದು ಅದ್ಭುತ ಶಕ್ತಿ ಅವರ ಅಭಿನಯದಲ್ಲಿ, ಅವರ ಹಾಡಿನಲ್ಲಿ ನಾವು ಕಾಣಬಹುದು.
1: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ

0: ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾಗೋ ಅರಿಗಳು ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಪ್ರತಾಪಿ
1: ಉಗ್ರಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತೋ.

ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇಗಿ ಛಲದಿ ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋ.

0: ಖಂಡಿಯಂದಡಿಗಡಿಗೆ ನುಡಿಯಬೇಡಲೋ ಮೂಢ. ಭಂಡರೆದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌತಣ ವೀವ ಈ ಗಾಂಡೀವಿ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಖಂಡ ಕೀರ್ತಿ ಪ್ರಚಂಡ.
1: ವೀರರ ಸಾಭಿನಯವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅನೇಕ ಚಿತ್ರಗಳಲ್ಲಿ ಹಲವಾರು ರೀತಿಯಲ್ಲಿ ಅಭಿನಯಿಸಿ ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಹೆಸರನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಈ ವೀರರಸವೇ ಸಾಹಸಕ್ಕೆ ಬುನಾದಿ. ಇದು ಇನ್ನೂ ಸ್ವಲ್ಪ ಅಧಿಕವಾದರೆ ಅದೇ ಭಯಾನಕ ರಸ. ಎದುರಾಳಿಯ ಗುಂಡಿಗೆಗಳನ್ನು ಗಡಗಡ ನಡುಗಿಸುವುದು ಅಥವಾ ಕೇಳುಗರ ಎದೆಗಳನ್ನು ಕಂಪಿಸುವಂತೆ ಮಾಡುವುದೇ ಭಯಾನಕ ರಸದ ಸಿದ್ಧಿ ಹಾಗೂ ಉದ್ದೇಶ. ಅದು ಸಂಭಾಷಣೆಯ ಆಗಿರಬಹುದು, ಪದ್ಯದ ಶೈಲಿಯ ಆಗಿರಬಹುದು, ಅಥವಾ ಹಾಡೇ ಆಗಿರಬಹುದು. ಅಂತಹ ಭಯಾನಕ ರಸದಲ್ಲಿ ಲೀನವಾಗಿ ಲೀಲಾಜಾಲವಾಗಿ ಅಭಿನಯಿಸುವುದು ಹಾಡುವುದು ಅವರಿಗೆ ಅಭಿನಯ ಶಾರದೆ ನೀಡಿರುವ ಅಪೂರ್ವವಾದ ವರ. ದೇವರಾಗಿ ಅಭಿನಯಿಸುವ ಸಾಮರ್ಥ್ಯ ಇರೋ ಡಾಕ್ಟರ್ ರಾಜ್ಕುಮಾರ್ ದಾನವನಾಗಿಯೂ ನಟಿಸಬಲ್ಲೆ ಎಂದು ಭಯಾನಕ ರಸವನ್ನೂ ಪೋಷಿಸಬಲ್ಲೆ ಎಂದು ತೋರಿಸಿದ್ದಾರೆ.
2: ಏ ಹರಿ

ಸಂತೋಷ ಹೆದರಿ ಹೆದರಿ ನಡುಗಿರೆ, ಕಾರ್ಮೋಡ ಭಯದಿ ಬೆದರಿ ಚದುರಿರೆ, ಹೇ ಭೂಮಿ ಅಳುತ ಶರಣು ಎನ್ನುತ್ತಿರೆ, ದೇವೇಂದ್ರನೆದೆಯನ್ನು ಸೇರಿ. ಆಕಾಶ ಹೆದರಿ ಹೆದರಿ ನಡುಗಿರೆ, ಕಾರ್ಮೋಡ ಭಯದಿ ಬೆದರಿ ಚದುರಿರೆ, ಹೇ ಭೂಮಿ ಅಳುತ ಶರಣು ಎನ್ನುತ್ತಿರೆ, ದೇವೇಂದ್ರನೆದೆಯನ್ನು ಸೇರಿ. ಸ್ವರ್ಗ ನರಕಗಳ ಎಲ್ಲ ಲೋಕಗಳ ನನ್ನ ಗಾಲಡಿಯಲ್ಲಿಟ್ಟು ಆಳುತ್ತೆರೆ ಎದುರಿಸಿ ನಿಲ್ಲುವ ವೀರರು ಯಾರು ಬಿಡು ಬಿಡು. ನಾನೀಗ ಸಿಗಿವೆ ಕ್ಷಣದಲ್ಲಿ ನಿನ್ನ, ನಾ ಎಲ್ಲಿ ಹೋದರೇನು

ಇಂದ್ರಜಾಲ ಮಾಡೋ ವ್ಯಕ್ತಿ ಬರೀ ಕರವಸ್ತ್ರದಿಂದ ಪಾರಿವಾಳಗಳನ್ನು ಸೃಷ್ಟಿ ಮಾಡಿದಾಗ ನಮಗೆ ಆಶ್ಚರ್ಯವಾಗುತ್ತೆ ಅಲ್ವೇ? 5-6 ವರ್ಷದ ಮಗು ತನ್ನ ಪೂರ್ವಜನ್ಮದ ಕಥೆ ಹೇಳಿದಾಗ ಅದು ನಿಜ ಎಂದು ಗೊತ್ತಾದಾಗ ನಮಗೆ ಆಶ್ಚರ್ಯವಾಗುವಲ್ಲವೇ? ಲಾಟ್ರಿಯಲ್ಲಿ 100,000 ರೂಪಾಯಿ ಬಹುಮಾನ ಬಂದಾಗ ಆನಂದ ಆಶ್ಚರ್ಯ ಒಂದೇ ಬಾರಿ ಆಗೋದಿಲ್ಲವೇ? ಆಗುತ್ತೆ, ಖಂಡಿತ ಆಗುತ್ತೆ. ಕಂಡರಿಯದ ಕೇಳರಿಯದ ವಿಷಯಗಳ ಬಗ್ಗೆ ನಾವು ಕಂಡಾಗ ಕೇಳಿದಾಗ ಆನಂದ ಆಶ್ಚರ್ಯ ಉಂಟಾಗೋದು ಸಹಜ. ಈ ಆನಂದ ಆಶ್ಚರ್ಯಗಳೇ ಅದ್ಭುತ ರಸಕ್ಕೆ ನಾಂದಿ. ಈ ಅದ್ಭುತ ರಸವನ್ನು ಅಭಿನಯಿಸುವುದರಲ್ಲಿ, ಆ ರಸಾನುಭೂತಿ ನಮ್ಮಲ್ಲಿ ಆಗುವಂತೆ ಮಾಡುವುದರಲ್ಲಿ ಡಾಕ್ಟರ್ ರಾಜ್ಕುಮಾರಿಗೆ ಸಾಟಿ ಯಾರು ಗೊತ್ತೇ? ರಾಜ್ಕುಮಾರ್ ಅವರೇ ಹೊರತು ಬೇರೆ ಯಾರೂ ಅಲ್ಲ. ಅದಕ್ಕೆ ಕನ್ನಡಕ್ಕೊಬ್ಬನೇ ರಾಜಕುಮಾರ ಅನ್ನೋ ಹೆಸರು ಬಂದಿರೋದು. ಅವಿದ್ಯಾವಂತನಾದ ಕಾಳಪ್ಪನಿಗೆ ಕಾಳಿಕಾದೇವಿ ಪ್ರತ್ಯಕ್ಷವಾಗುವುದು ಒಂದು ಪವಾಡವೇ ಸರಿ, ಆ ಪವಾಡವೇ ಅದ್ಭುತ ರಸ.

0: ನನಗೆ ಅಪೂರ್ವವಾದ ಅವಕಾಶ ಕಲ್ಪಿಸಿಕೊಟ್ಟ ನನ್ನ ಆತ್ಮೀಯರು ಶ್ರೇಯೋಭಿಲಾಷಿಗಳು ಆದ ನಿಮಗೂ ನನ್ನ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಜಯ ಕನ್ನಡ ತಾಯಿ, ಜಯ ಭುವನೇಶ್ವರಿ.
1: ಕೇಳುಗರೆ, ಗೋಟೂರಿಯವರ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ನಮಸ್ಕಾರ.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

0: ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲಾ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಆಕಾಶವಾಣಿ ಎಫ್ಎಂ ರೇನ್ಬೋ.
5: ಈಗ ಕೇಳೋಣ ನ್ಯಾಯವಾಣಿ.
6: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
2: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
1: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
2: ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 3:07 ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಹೊಂಬಿಸಿಲು, ಪ್ರಶ್ನೆ ಉತ್ತರಗಳ ರಸಪ್ರಶ್ನೆ ಕಾರ್ಯಕ್ರಮ ಹೊಂಬಿಸಿಲು ಕಾರ್ಯಕ್ರಮ ಇದು. ಕಾರ್ಯಕ್ರಮ ಶುರು ಮಾಡೋಣ, ತಡ ಮಾಡೋದೇ ಬೇಡ, ನನಗಂತೂ ಗೊತ್ತು ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ. ಹೊಸ ಕೇಳುಗರು ಕೂಡ ಜೊತೆಯಾಗಿದ್ದಾರೆ, ಅವರಿಗೆ ನಮ್ಮ ದೂರವಾಣಿ ಸಂಖ್ಯೆ ಹೇಳಿಬಿಡೋಣ. 9480901013 ಈ ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನ ಕಳಿಸ್ಕೊಡ್ಬೇಕು, ನಿಮ್ಮ ಹೆಸರು ಹಾಗೂ ಊರಿನ ಹೆಸರಿನೊಂದಿಗೆ. ಹೋಮ್ ಬಿಸಿಲಿನಲ್ಲಿ ಮೊದಲ ಪ್ರಶ್ನೆ ಹೀಗಿದೆ ಸ್ನೇಹಿತರೆ, ಮಾಲ್ಗುಡಿ ಡೇಸ್ ನಮಗೆಲ್ಲ ಗೊತ್ತು, ಈ ಜನಪ್ರಿಯ ಧಾರಾವಾಹಿಯ ಶೂಟಿಂಗ್ ನಡೆದಿದ್ದು ಎಲ್ಲಿ ಅನ್ನೋದನ್ನು ನೀವು ನನಗೆ ತಿಳಿಸ್ಕೊಡ್ಬೇಕು.

ಚಿನ್ನ ಚಿತ್ರದ ಹಾಡನ್ನು ಕೇಳ್ತಾ ಇದ್ವಿ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿದ್ದೆ ನಾನು, ಜನಪ್ರಿಯ ಧಾರಾವಾಹಿ ಮಾಲ್ಗುಡಿ ಡೇಸ್ನ ಶೂಟಿಂಗ್ ನಡೆದಿದ್ದು ಎಲ್ಲಿ ಅಂತ. ಅನೇಕ ಕೇಳುಗರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ನೇತ್ರಾ ಕೆಂಗೇರಿಯಿಂದ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ, ಹೊನ್ನೂರಲ್ಲಿ ಸರ್ ಉತ್ತರವನ್ನು ಕಳಿಸಿದ್ದಾರೆ, ನಿತ್ಯ ಬೂದಿಹಾಳ್ನಿಂದ, ಉಷಾಬಿ ಪ್ರಕಾಶ್ ಮೈಸೂರಿನಿಂದ, ಮಂಗಳ ಮೈಸೂರಿನಿಂದ, ವಾಣಿಶ್ರೀ ಧಾರವಾಡದಿಂದ, ಗಾಯತ್ರಿ ಅವರು ಕೂಡ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ, ರಾಕೇಶ್ ಹರಿಹರ, ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿ ಜಿಲ್ಲೆಯಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ಎಸ್ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಗುರುದೇವ ಭಾಗವತ್ ತುರುವೇಕೆರೆ

ಸಂದೇಶ ಕಳಿಸಿದ್ದಾರೆ. ಹಾಗೆ ಸುಭಾನ್ ಕೋರಿ ಹಂಪಸಾಗರದಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಓ ಅನೇಕ ಕೇಳುಗರು ಸಂದೇಶವನ್ನು ಕಳಿಸ್ತಾನೆ ಇದ್ದಾರೆ. ಇನ್ನೂ ಅನೇಕ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಶಿವಮೊಗ್ಗದ ಆಗೊಂಬೆ. ಆಗೊಂಬೆಯಲ್ಲಿ ಇದರ ಒಂದು ಈ ಧಾರಾವಾಹಿಯ ಚಿತ್ರೀಕರಣ ನಡೆದಿತ್ತು. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆಯ ಚಪ್ಪಾಳೆ.

ಮುಂದಿನ ಪ್ರಶ್ನೆ ಹೇಗಿದೆ ಸ್ನೇಹಿತರೆ, ಮುತ್ತೈದೆ ಭಾಗ್ಯ ಚಿತ್ರದಲ್ಲಿ ನಟ ಪ್ರಭಾಕರ್ ಅವರಿಗೆ ಮಗಳಾಗಿ ಅಭಿನಯಿಸಿದ ನಟಿ ಯಾರು? ಇನ್ನೊಂದ್ಸಲ ಪ್ರಶ್ನೆ, ಮುತ್ತೈದೆ ಭಾಗ್ಯ ಚಿತ್ರದಲ್ಲಿ ನಟ ಪ್ರಭಾಕರ್ ಅವರಿಗೆ ಮಗಳಾಗಿ ಅಭಿನಯಿಸಿದ ನಟಿ ಯಾರು ಅಂತ ನೀವು ನನಗೆ ತಿಳಿಸ್ಕೊಡ್ಬೇಕು.

ಮೇಘಮಾಲೆ ಚಿತ್ರದಿಂದ ಹಾಡು ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಸಂಗೀತ ಸಾಹಿತ್ಯ ಹಂಸಲೇಖ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕಿರಾಣಿ ಅಂಗಡಿಗೆ ಫ್ರಿಡ್ಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ.
1: ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಹೊಂಬಸಿಲ್ನಲ್ಲಿ ಪ್ರಶ್ನೆ ಕೇಳಿದೆ ನಾನು. ಮುತ್ತೈದೆ ಭಾಗ್ಯ ಚಿತ್ರದಲ್ಲಿ ನಟ ಪ್ರಭಾಕರ್ ಅವರಿಗೆ ಮಗಳಾಗಿ ಅಭಿನಯಿಸಿದ ನಟಿ ಯಾರು ಅಂತ ಅನೇಕ ಕೆಲವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾಗಿತ್ತು ಅವರ ಉತ್ತರ. ಅಂಜನಪ್ಪ ಮಳಮಾಚನಹಳ್ಳಿ ಶಿಡ್ಲಘಟ್ಟಿಂದ ಸರಿಯಿತು. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ. ಹಸನ್ ಸಾಬ್ ಹನುಮಂತಪುರದಿಂದ. ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ ಸರಿಯಿತು. ಸಿಂಧನೂರಿಂದ ಆನಂದ್ ಅಧೋನಿ ಸರಿಯಿತು ಅವರ ಉತ್ತರ. ಸುಮಿತ್ರ ಸಂಡೂರಿನಿಂದ. ಪದ್ಮಶ್ರೀ ರಾಮಚಂದ್ರಪುರಂನಿಂದ. ಎಸ್ ಎಂ ಶೋಭಾ ಹಾಸನದಿಂದ. ವೇದಶೆಟ್ಟಿ ಕಾಳಾವರದಿಂದ ಸರಿಯಿತು ಅವರ ಉತ್ತರ. ತೀರ್ಥನ ಬಳಗ ಮಲ್ಲಾಡಿಹಳ್ಳಿಯಿಂದ ಸರಿಯಿದೆ ಅವರ ಉತ್ತರ. 719 ಅವರ ಸಂಖ್ಯೆ ಕೊನೆಯಾಗುತ್ತೆ. ಹೌದು, ಸರಿಯಾದ ಉತ್ತರ ಆಗಿತ್ತು ನಟಿ ಮಂಜುಳಾ ಶರ್ಮಾ. ನಟಿ ಮಂಜುಳಾ ಶರ್ಮಾರವರು ಮುತ್ತೈದೆ ಭಾಗ್ಯದಲ್ಲಿ ಮಗಳಾಗಿ ಅಭಿನಯವನ್ನು ಮಾಡಿದರು. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆ ಚಪ್ಪಾಳೆ.

ಸಮಯ ಆಗಿದೆ 3:22:18. ಹೊಂಬಿಸಿಲಿನಲ್ಲಿ ನಾವು ನೀವು ಪ್ರಶ್ನೆ ಉತ್ತರಗಳ ಆಟವನ್ನು ಆಡ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ ಹೇಗಿದೆ ಸ್ನೇಹಿತರೆ, ಮನಮೆಚ್ಚಿದ ಮಡದಿ ಸಿನಿಮಾದಲ್ಲಿ ಉದಯ್ ಕುಮಾರ್ ನಿರ್ವಹಿಸಿದ ಪಾತ್ರದ ಹೆಸರೇನು? ಮನಮೆಚ್ಚಿದ ಮಡದಿ ಸಿನಿಮಾದಲ್ಲಿ ಉದಯ್ ಕುಮಾರ್ ಅವರು ನಿರ್ವಹಿಸಿದ ಪಾತ್ರದ ಹೆಸರನ್ನು ನೀವು ನನಗೆ ತಿಳಿಸ್ಕೊಡ್ಬೇಕು. ನಮ್ಮ ಸಂಖ್ಯೆ 9480910013.

ಮಹಾತ್ಮ ಚಿತ್ರದಿಂದ ಹಾಡು ಪ್ರಸಾರ ಆಗ್ತಾ ಇದೆ. ಶಾಸ್ತ್ರಿ ದಂಪತಿಯ ಕಂಠದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ರವಿಚಂದ್ರನ್ ಅವರ ಸಂಗೀತ.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.
3: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕ್ಕದ?
3: ಎಂತ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು

0: ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

ಹೊಂಬಸಿನಲ್ಲಿ ಮೂರನೇ ಪ್ರಶ್ನೆ ಕೇಳಿದೆ ನಾನು. ಮನಮೆಚ್ಚಿದ ಮಡದಿ ಸಿನಿಮಾದಲ್ಲಿ ಉದಯ್ ಕುಮಾರ್ ಅವರು ನಿರ್ವಹಿಸಿದ ಪಾತ್ರದ ಹೆಸರನ್ನ ತಿಳಿಸ್ಕೊಡಿ ಅಂತ ರಘುನಾರಾಯಣ್ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾಗಿದೆ. ವಾಸಿಂ ಅಲಿ ಜಗಳೂರಿನಿಂದ, ಹಂಪಿಯಿಂದ ಜಾವರ್ ಸರಿ ಇದೆ ಉತ್ತರ, ಲಕ್ಷ್ಮೀಪತಿ ಕೆಂಗೇರಿಯಿಂದ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂಯಿಂದ ಸರಿ ಇತ್ತು ಅವರ ಉತ್ತರ, ಶ್ರೀನಾಥ್ ರಾಜೇಂದ್ರ ಹೆಬ್ಬಾಳದಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ರೇಖಾ ಯಲಹಂಕದಿಂದ, ಉಷಾ ಬಿ ಪ್ರಕಾಶ್ ಸರಿ ಇತ್ತು ಅವರ ಉತ್ತರ, ದೇವಿ ಸಿಂಗ್ ಹಾಗೂ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಸುಮಾ ಮಹಂತೇಶ್ ಬೆಟದೂರಿನಿಂದ ಸರಿ ಇತ್ತು ಅವರ ಉತ್ತರ, ಗುರುರಾಜ ಸೋಮಯಾಜಿ ಜ್ಞಾನಭಾರತಿಯಿಂದ, ಹಾಗೆ ಟೈಲರ್ ರಾಚಪಳ್ಳಿ ದೇವಗಂಗಾ ಪೇಟೆ ಕೊಳ್ಳೆಗಾಳ ಸರಿ ಇತ್ತು ಅವರ ಉತ್ತರ. ಸರಿಯಾದ ಉತ್ತರ ದೇವರಾಜಯ್ಯ. ದೇವರಾಜಯ್ಯ ಪಾತ್ರದಲ್ಲಿ ಉದಯ್ ಕುಮಾರ್ ಅವರು ಮನಮೆಚ್ಚಿದ ಮಡದಿ ಚಿತ್ರದಲ್ಲಿ ಅದ್ಭುತ ಅಭಿನಯವನ್ನು ಮಾಡಿದರು. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆ ಚಪ್ಪಾಳೆ.

ಮುಂದಿನ ಪ್ರಶ್ನೆ ಇದು ಸ್ನೇಹಿತರೆ, ನಟ ಜಗ್ಗೇಶ್ ನಟನೆಯ 100ನೇ ಸಿನಿಮಾ ಯಾವುದು? ಜಗ್ಗೇಶ್ ನಟನೆಯ 100ನೇ ಸಿನಿಮಾ ಯಾವುದು ಅಂತ ನೀವು ನನಗೆ ತಿಳಿಸ್ಕೊಡ್ಬೇಕು.

ಕಿಲಾಡಿಗಳು ಚಿತ್ರದಿಂದ ಹಾಡು ಪ್ರಸಾರ ಆಗ್ತಾ ಇದೆ. ಹಾಡಿದ್ದಾರೆ ಚಿತ್ರ ಹಾಗೂ ಮನು. ಸಾಹಿತ್ಯ ವ್ಯಾಸರಾವ್ ಎಂ ಎನ್ ಅವರದು, ಸಂಗೀತ ರಾಜ್ ಕೋಟಿ ಅವರದ್ದು.

0: ಹೊಸ ಕನ್ನಡಕ ತಗೊಂಡ್ಯ?
1: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಪ್ರಶ್ನೆ ಕೇಳಿದ್ದೆ ನಾನು ನಟ ಜಗ್ಗೇಶ್ ನಟನೆಯ 100ನೇ ಸಿನಿಮಾದ ಹೆಸರನ್ನು ತಿಳಿಸಿ ಅಂತ. ಅನೇಕ ಕೇಳಿದ್ರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಯಾಕೆ ಒಂದು ಸಲ ಪ್ರಶ್ನೆಗೆ ಉತ್ತರವನ್ನು ಕಳಿಸಿದ ಮೇಲೆ ಅಳಿಸ್ಬೇಡಿ, ಅದು ತಪ್ಪಾಗಿರಲಿ, ಪರವಾಗಿಲ್ಲ, ಅಳಿಸುವಂಥ ಕೆಲಸ ಮಾಡಬೇಡಿ. ಸರಿಯಾದ ಉತ್ತರವನ್ನು ಕಳಿಸಿರೋರಲ್ಲಿ ಮೊದಲಿಗರು ಎಸ್ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರ ನಗರದಿಂದ ಸಂದೇಶವನ್ನು ಕಳಿಸಿದರು. 761 ಹೆಸರನ್ನ ಕಳಿಸಿಲ್ಲ, ಸರಿಯಾಗಿತ್ತು ಅವರ ಉತ್ತರ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ರಮ್ಯಾ ನೆಲಮಂಗಲದಿಂದ, ಚಿಂತಾಮಣಿ ನಂಜುಂಡಯಿಂದ, ಆಯಿಷಾ ಬಾನು ಜಗಳೂರಿನಿಂದ, ರಾಜೇಂದ್ರ ಹೆಬ್ಬಾಳದಿಂದ, ಹುಬ್ಬಳ್ಳಿಯಿಂದ ಲೋಹಿಯ ಕರಮಡಿ ಉತ್ತರವನ್ನು ಕಳಿಸಿದ್ರು. ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ, ಪ್ರತಿದಿನ ನಿಮ್ಮ ಹೆಸರು ಹೋಗುತ್ತಲ್ಲ, ನಮಗೆ ಗೊತ್ತು ನೀವು ತುಂಬ ಒಳ್ಳೆ ಕೇಳುಗರು, ಸರಿಯಾದ ಉತ್ತರವನ್ನು ಕಳಿಸ್ತೀರ ಅಂತ. ಮೇಲುಕೋಟೆಯಿಂದ ಉತ್ತರವನ್ನು ಕಳಿಸಿದ, ಹೆಸರನ್ನು ಬರೆದಿಲ್ಲ. ಹರೀಶ್ ಮಲ್ಲೇಶ್ವರಂಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಆಶಾ ಶೆಣೆ ಮಡಿಕೇರಿಯಿಂದ, ಶಾಂತಾಚಾರ ಬಡಿಗಾರ್ ಕೊಕ್ಕನೂರಿನಿಂದ, ಅನಿಲ ಬಿಷ್ಟನವರ್ ಶಮೇನವಾಡಿ ಚಿಕ್ಕೋಡಿಯಿಂದ, ಹುಲ್ಗಪ್ಪ ಕಡ್ಡಿ ರಾಂಪುರದಿಂದ, ತೇಜಸ್ ಅವ್ರ ಉತ್ತರ ಸರಿ ಇದೆ. ಸದಾನಂದ ಟಿಪ್ಟೂರ್ನಿಂದ ಸರಿಯಿತು, ಹೌದು, ಇಷ್ಟು ಜನರ ಉತ್ತರ ಸರಿಯಿತು. ಸರಿಯಾದ ಉತ್ತರ ಆಗಿತ್ತು ಮಠ ನಟ ಜಗ್ಗೇಶ್ ಅವರ 100ನೇ ಸಿನಿಮಾ. ಈ ಮಠ ಚಿತ್ರದಲ್ಲಿ ವೆಂಕಟೇಶ್ ಆಗಿ ಒಂದು ಅದ್ಭುತ ಅಭಿನಯವನ್ನು ನೀಡಿದ್ದಾರೆ ಜಗ್ಗೇಶ್ ಅವರು. ಸರಿಯಾದ ಉತ್ತರ ಕೊಟ್ಟ ನಮ್ಮ

ಸಮಯವಾಗಿದೆ 3:39:44. ಹೊಂ ಬಿಸಿಲಿನ ಮುಂದಿನ ಪ್ರಶ್ನೆ ಇದು ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ ಈ ಚಿತ್ರದಲ್ಲಿ ಶಂಕರ್ ನಾಗ್ ಅಭಿನಯಿಸಿದ ಪಾತ್ರ ಯಾವುದು? ಪಾತ್ರದ ಹೆಸರನ್ನು ನೀವು ನನಗೆ ತಿಳಿಸ್ಕೊಳ್ಬೇಕು. ನಮ್ಮ ಸಂಖ್ಯೆ 9489091013.

ನಮ್ಮ ಕೇಳುಗರು ತುಂಬಾ ಜಾಣರು. ಈ ಹಾಡಿಗೂ ನಾನು ಕೇಳಿದ ಪ್ರಶ್ನೆಗೂ ಉತ್ತರ ಒಂದೇ ಆಗಿತ್ತು ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ, ನಿಮ್ಮ ಒಂದು ಸ್ಪಂದನೆ ಏನಿದೆ ಪ್ರತಿ ದಿನ ಹೊಂಬಸಿಲಿನಲ್ಲಿ ಬಹಳನೇ ಖುಷಿಯಾಗುತ್ತೆ. ಹೌದು, ಪ್ರಶ್ನೆ ಕೇಳಿದ್ದೆ ನಾನು, ಪ್ರಶ್ನೆ ಏನು ಕೇಳಿದ್ದೆ, ಹೌದು, ಒಂದಾನೊಂದು ಕಾಲದಲ್ಲಿ ಈ ಚಿತ್ರದಲ್ಲಿ ಶಂಕರ್ ನಾಗ್ ಅಭಿನಯಿಸಿದ ಪಾತ್ರದ ಹೆಸರನ್ನು ಹೇಳಿ ಅಂತ ಸಂತೋಷ್ ದಾಸ್ ಕೆಂಗೇರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರು. ಸುಧಾಮೂರ್ತಿ ಕೆಹಳ್ಳಿಯಿಂದ, ಕುಲದೀಪ್ ಹೆಚ್ ಎಸ್ ಆರ್ ಲೇಔಟ್ನಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಉತ್ತರವನ್ನು ಕಳಿಸಿದ್ರು. ಅನನ್ಯ ಜಿ ಗುತ್ತೂರು ಸರಿಯಿತ್ತು ಅವ್ರ ಉತ್ತರ. ಗೀತಾ ಜೋಶಿ ಕಲಬುರ್ಗಿಯಿಂದ ಸರಿಯಿತ್ತು ಅವ್ರ ಉತ್ತರ. ಪ್ರೇಮ್ ಕುಮಾರ್, ನಿಮ್ಮ ಹೆಸರು ಮೊದಲೇ ಇದ್ದರೆ ನಮ್ಗೆ ಸ್ವಲ್ಪ ಸುಲಭ ಆಗುತ್ತೆ ಓದಲಿಕ್ಕೆ. ಸರಿ ಇದೆ ನಿಮ್ಮ ಉತ್ತರ, ಪೂರ್ತಿಯ ಚಿತ್ರದ ಬಗ್ಗೆ ನೀವು ಹೇಳಿದ್ದೀರಾ, ಸರಿ ಇದೆ ನಿಮ್ಮ ಉತ್ತರ. ಮೀನಾಕ್ಷಿ 8ನೇ ಮೈಲಿಯಿಂದ ಅವ್ರ ಉತ್ತರ ಸರಿಯಿತ್ತು. ಬಿ ಬಿ ಭೂಮಿಕಾ ಬಸವರಾಜ್ ಸರಿ ಇದೆ ಅವ್ರ ಉತ್ತರ. ಪಿಂಟು ಜಿದ್ದಿ ಕುಮಟೆ ಬಿಜಾಪುರದಿಂದ, ಸದಾನಂದ ಹಾಗೆ ರಾಜೇಂದ್ರ ಹೆಬ್ಬಾಳದಿಂದ, ವಿದ್ಯಾನಗರ ರಾಯಚೂರಿನಿಂದ ಸುರೇಶ್ ಪಾಟೀಲ್. ಹೌದು, ಸರಿಯಾದ ಉತ್ತರ ಆಗಿತ್ತು ಗಂಡುಗಲಿ. ಗಂಡುಗಲಿ ಪಾತ್ರದಲ್ಲಿ ಶಂಕರ್ ನಾಗ್ರವರು ಒಂದಾನೊಂದು ಕಾಲದಲ್ಲಿ ಅಭಿನಯವನ್ನು ಮಾಡಿದರು. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆ ಚಪ್ಪಾಳೆ.

ಈ ಹಾಡಿನ ವಿಶೇಷ ಏನು ಅನ್ನೋದನ್ನ ನೀವು ನನಗೆ ತಿಳಿಸ್ಕೊಡ್ಬೇಕು. ನಮ್ಮ ಸಂಖ್ಯೆ ಗೊತ್ತಿದೆಯಲ್ಲ, 9489091013.

ಮಂಜು ಕೇಳಿಸ್ತಾ ಇದೆಯಾ? ನಾವು ಉತ್ತರವನ್ನು ಕಳಿಸ್ತಾ ಇದ್ದೀವಿ ಅಂತೀರಾ? ಖಂಡಿತ ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ. ನಾನು ಪ್ರಶ್ನೆಯನ್ನು ಕೇಳಿದ್ದೆ, ಈ ಹಾಡನ್ನು ಒಮ್ಮೆ ಕೇಳ್ಕೊಂಡು ಬನ್ನಿ, ಅದರ ವಿಶೇಷ ಏನು ಅಂತ. ಹಾಡಾಗಿತ್ತು ಇದು,

ಹೌದು, ಈ ಹಾಡಿನ ವಿಶೇಷ ಏನು ಅಂತ ಕೇಳಿದ್ದೆ ನಾನು. ಆಸ್ ಯೂಶುವಲ್ ಎಲ್ಲರೂ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಾ. ತುಂಬ ಸುಲಭವಾಗಿತ್ತ. ಕೆಂಗೇರಿಯಿಂದ ಸಂತೋಷ್ ದಾಸ್ ರವರು ಸಂದೇಶವನ್ನು ಕಳಿಸಿದರು. ಎನ್ ಆರ್ ಪ್ರಸಾದ್ ಸಂದೇಶ ಬಂದಿತ್ತು. ಸುಧಾ ಬೂದಿಹಾಳ್ನಿಂದ, ನೇತ್ರ ಕೆಂಗೇರಿಯಿಂದ, ಜಗದಾಂಬಿಕಾ ಹಂಸವೇಣಿ, ವಿಜಯ್ಕುಮಾರ್ ಮುಳೆ, ಶಿರಾಳಗುಪ್ಪ ಸರಿಯಾದ ಉತ್ತರವನ್ನು ಕಳಿಸಿದರು. ಅಂಜನಪ್ಪ, ನಮ್ಮ ಹೆಸರು ಹೇಳಲಿಲ್ಲ ಅಂತಿದ್ದೀರಾ, ಒಂದೇ ಸಲ ಹೇಳೋದು ನಿಮ್ಮ ಹೆಸರನ್ನು. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಭಾಗ್ಯರಾಮಣ್ಣ ಸಂದೇಶವನ್ನು ಕಳಿಸಿದರು, ವೇದಾಶೆಟ್ಟಿ ಕಾಳಾವರದಿಂದ, ಮೀನಾಕ್ಷಿ 8ನೇ ಮೈ

ಬೆಂಗಳೂರಿನಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹರೀಶ್ ಮಲ್ಲೇಶ್ವರಂನಿಂದ, ಮಂಗಳ ಮೈಸೂರಿನಿಂದ, ಎಸ್ ಎಂ ಶೋಭಾ ಹಾಸನದಿಂದ ಸಂದೇಶವನ್ನು ಕಳಿಸಿದರು. ಸುಬಾನ್ಕೋರಿ ಹಂಪಸಾಗರದಿಂದ, ಹಾಗೆ ರಾಜೇಂದ್ರ ಹೆಬ್ಬಾಳದಿಂದ ಶಾಂತಾಚಾರ್ ಬಡಿಗಾರ್ ಸಂದೇಶವನ್ನು ಕಳಿಸಿದ್ದಾರೆ. ಗಾಯತ್ರಿ ಧಾರವಾಡದಿಂದ, ವಾಣಿಶ್ರೀ ಧಾರವಾಡದಿಂದ, ಹಾಗೆ ಸೋಮಯಾಜಿ ಜ್ಞಾನಭಾರತಿಯಿಂದ, ಸುಧಾಶೇಖರ್ ಚಂದ್ರವಳ್ಳಿ ನಗರ ಚಿತ್ರದುರ್ಗದಿಂದ, ಹೌದು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಹೆಸರುಗಳು ಪುನರಾವರ್ತನೆ ಆದರೂ ಈ ಪ್ರಶ್ನೆಗೆ ಎಲ್ಲರ ಹೆಸರು ಹೇಳಬೇಕು ಅನ್ನಿಸ್ತು, ಹಾಗಾಗಿ ಎಲ್ಲರ ಹೆಸರನ್ನು ತಗೊಂಡೆ. ತುಂಬ ಖುಷಿಯಾಯಿತು. ಹೌದು, ಎಸ್ ಪಿ ಬಿ ಅವರ, ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಹಾಡಿದ ಕನ್ನಡದ ಮೊದಲ ಹಾಡು ಇದು, ನಕ್ಕರೆ ಅದೇ ಸ್ವರ್ಗ ಚಿತ್ರದ್ದು. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆ ಚಪ್ಪಾಳೆ ಕೊಡಲೇಬೇಕು.

ಸಮಯ ಆಗಲೇ 3:55:43 ಇನ್ನೊಂದು ಸಣ್ಣ ಪ್ರಶ್ನೆ ಕೇಳೋದಾದರೆ, ಸಮಯ ತುಂಬಾ ಕಡಿಮೆ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ತಂದೆ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ರು ಗೊತ್ತಿದೆಯಾ ನಿಮಗೆ? ಗೊತ್ತಿರೋ ನಮಗೆ ತಿಳಿಸ್ಕೊಡಿ. ಸಂಖ್ಯೆ ಹೀಗಿದೆ, 9490901013. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ತಂದೆಯವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ರು?

0: ರಾಗ ಮಧುರಮಯ.
1: ಸಾಮ್ರಾಟ್ ಚಿತ್ರದಿಂದ ಹಾಡು ಪ್ರಸಾರ ಆಗ್ತಾ ಇದೆ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಸಾಹಿತ್ಯ ಹಂಸಲೇಖ ಅವರದ್ದು.

ಪ್ರಶ್ನೆ ಕೇಳಿದ್ದೆ ನಾನು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ತಂದೆ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ರು ತಿಳಿಸ್ಕೊಡಿ ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಭಾಗ್ಯ ರಾಮಣ್ಣ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ನೇತ್ರ ಕೆಂಗೇರಿಯಿಂದ. ಹೇಮಾವತಿ ಚಟ್ಟಿಮಣಿ ಭಾಗಮಂಡಲ ಕೊಡಗುವಿಂದ, ಬಳಗ ಮಲ್ಲಾಡಿಹಳ್ಳಿ ಉತ್ತರವನ್ನು ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಬಸವರಾಜರವರು, ಅನನ್ಯ ಜಿ ಗುತ್ತೂರು ಉಲ್ಲಾಸ್ ಮಲ್ಲಾಡಿಹಳ್ಳಿ 877 ಅವರ ಉತ್ತರ ಕೂಡ ಸರಿಯಿತ್ತು. ಯಾರಿದು 948 ಅವರ ಉತ್ತರ ಸರಿಯಿತ್ತು. ಹೆಸರು ಕಳಿಸಿಲ್ಲ ನೀವು, ಸರಿಯಿದೆ ನಿಮ್ಮ ಉತ್ತರ. ವಿಜ್ಞಾನ ನಗರದ ಹರಿಹರನ್ ಸರಿಯಿದೆ ನಿಮ್ಮ ಉತ್ತರ. ಅನಂತಮೂರ್ತಿ ಶೃಂಗೇರಿಯಿಂದ, ಹಾಗೆ ದೇವರಾಜ್ ಆಚಾರಿ ಸಂಗಪುರದಿಂದ, ಜೈಶ್ರೀ ಸುನಿಲ್ ರಾಜಾಜಿನಗರದಿಂದ ಸರಿಯಿದೆ ಉತ್ತರ. ಹೌದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತಂದೆಯವರು ಹರಿಕತೆ ವಿದ್ವಾಂಸರಾಗಿದ್ದರು, ಅದರಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದರು. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆಯ ಚಪ್ಪಾಳೆ.

0: ಇದಾಗಿತ್ತು ಇವತ್ತಿನ ಹೋಮ್ ಬಿಸಿಲು ಕಾರ್ಯಕ್ರಮ. ಪ್ರಶ್ನೆಗಳನ್ನ ಕೇಳಿದ್ವಿ, ಉತ್ತರಗಳನ್ನ ಪಡ್ಕೊಂಡ್ವಿ. ಅನೇಕ ಕೇಳುಗರು ಎಂದಿನಂತೆ ತುಂಬ ಉತ್ಸಾಹದಿಂದ, ಭಾನುವಾರ ಆದರೂ ಕೂಡ ನೀವೆಲ್ಲರೂ ಇಷ್ಟು ಉತ್ಸಾಹದಿಂದ ಭಾಗವಹಿಸ್ತೀರಾ, ತುಂಬಾ ಖುಷಿಯಾಗುತ್ತೆ. ನಿಮ್ಮ ಹೆಸರು ಹೇಳಲಿಲ್ಲ ಅಂತ ಖಂಡಿತ ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ. ಪ್ರತಿದಿನ ಹೊಂಬಿಸಲು ಕಾರ್ಯಕ್ರಮ ಇರುತ್ತೆ. ನಮಗೂ ನಿಮ್ಮ ಹೆಸರುಗಳನ್ನ ಹೇಳಲಿಕ್ಕೆ, ಹೊಸ ಕೇಳುಗರ ಹೆಸರನ್ನ ಕೇಳಲಿಕ್ಕೆ ಕೂಡ ಖುಷಿಯಾಗುತ್ತೆ ಅಂತ ಹೇಳ್ತಾ ಹೊಂಬಿಸಲು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದೆ ಗುಲ್ಮೋಹರ್ ಇರುತ್ತೆ. ನೀವು ಹಿಂದಿ ಚಿತ್ರಗಳಿಗಾಗಿ ನಮಗೆ ಸಂದೇಶಗಳನ್ನ ಕಳಿಸ್ಬೋದು. ನಿಮ್ಮ ಸಂದೇಶಗಳಿಂದ ಹಾಡುಗಳು ಪ್ರಸಾರ ಆಗುತ್ತೆ, ಕರೆ ಕೂಡ ಮಾಡ್ಬೋದು ಅಂತ ಹೇಳ್ತಾ ಗುಲ್ಮೋಹರ್ ಕಾರ್ಯಕ್ರಮನ ವೆಲ್ಕಮ್ ಮಾಡೋಣ.
1: ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
1: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
5: ಮಗ, ನಿನ್ನೆ ನಾನು ನನ್ನ ಸೋದರಿಯ

ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಗುಲ್ಮೊಹರ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ಹೌದು, ಯಾರು? ನಾನು ನಿಮ್ಮ ಗೆಳತಿ ಮಂಜು. ಭಾನುವಾರದ ಮಧ್ಯಾಹ್ನದ ಹೊತ್ತಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ. ಪ್ರಚಲಿತ ಹಾಗೆ ಚರ್ಚೆಯಲ್ಲಿರುವ ವಿಷಯಗಳ ಕುರಿತು ನಾವು ನೀವು ಮಾತು ಮಾಹಿತಿಯನ್ನು ಹಂಚಿಕೊಳ್ಳೋಣ ಇವತ್ತಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಸುಮಧುರ ಹಿಂದಿ ಗೀತೆಗಳು ಗುಲ್ಮೊಹರ್ನಲ್ಲಿ ಪ್ರಸಾರವಾಗುತ್ತೆ. ನೀವು ಕೂಡ ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ಕೇಳ್ಬೋದು. ಹಾಗೆ ಕಾರ್ಯಕ್ರಮದಲ್ಲಿರೋ ವಿಷಯದ ಬಗ್ಗೆ ಮಾತು ಅನಿಸಿಕೆ ಅಭಿಪ್ರಾಯನ ಹಂಚಿಕೊಳ್ಬೋದು. ನಮ್ಮ ಸಂಖ್ಯೆ 0802223126. ಮತ್ತೊಮ್ಮೆ 0802223126. ಕಾರ್ಯಕ್ರಮದ ಮೊದಲ ಹಾಡಾಗಿ ಬರ್ತಾ ಇದೆ ದಿಲ್ ಸೇ ಚಿತ್ರದಿಂದ.

0: ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳೊಂದಿಗೆ ನಾವು ಸಾಕ್ತಾ ಇದ್ವಿ. ನಿಮ್ಮ ಇಷ್ಟದ ಗೀತೆಗಳು ಕೂಡ ಪ್ರಸಾರ ಆಗುತ್ತೆ ಅಂತ ಹೇಳಿದ್ದಕ್ಕೆ ಕೇಳುಗರು ಕರೆಯನ್ನು ಮಾಡಿದ್ದಾರೆ, ಲೈನ್ನಲ್ಲಿ ಕೂಡ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಮಂಜುಜಿ.
0: ನಮಸ್ತೆ ಪ್ರಸಾದ್ ಸರ್, ಹೇಳಿ, ಹೇಗಿದ್ದೀರಾ?
1: ನಾನು ಎನ್ ಆರ್ ಪ್ರಸಾದ್, ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ.
0: ನಿಮ್ ಧ್ವನಿಯಲ್ಲೇ ಗೊತ್ತಾಗುತ್ತೆ ಸರ್.
1: ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್.
0: ಹೇಳಿ ಸರ್, ಹೇಗಿದ್ದೀರಾ?
1: ಐಮ್ ಡೂಯಿಂಗ್ ಗುಡ್ ಮಂಜುಜಿ, ನೀವ್ ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ಯಾವ ಹಾಡ್ ಕೇಳ್ಬೇಕು ಅಂತ ಕೇಳಿಸ್ಬೇಕು ಅಂತ ನಮ್ಗೆಲ್ಲ?
1: ಇಲ್ಲ, ನಾನು ಇವತ್ತು ಗುಲ್ಜಾರ್ದು ಒಂದ್ ಯಾವ್ದಾದ್ರು ಹಾಡ್ ಕೇಳೋಣ ಅನಿಸ್ತು ಇವತ್ತು. ಅದರಲ್ಲಿ ಆಸ್ತ ಅಂತ ಹೇಳ್ಬಿಟ್ಟು ಒಂದ್ ಫಿಲಮ್ ಇದೆ, ಇದರಲ್ಲಿ ಒಂದು ಅನ್ಯೂಶುವಲ್ ಸಿಂಗರ್ ಇವರು ಶ್ರೀರಾಧಾ ಬ್ಯಾನರ್ಜಿ ಅಂತ ಹೇಳ್ಬಿಟ್ಟು ಈ ಹಾಡು ಹೇಳಿದ್ದಾರೆ.
0: ಅಂದ್ರೆ
1: ನಾಟ್ ಎ ರೆಗ್ಯುಲರ್ ಸಿಂಗರ್ ಶ್ರೀರಾಧಾ ಬ್ಯಾನರ್ಜಿ ಅಂತ. ಅವರು ಜಾಸ್ತಿ ಈ ಇದ್ರ ಬಗ್ಗೆ ಈ ಬೆಂಗಾಲಿ ಇದ್ರ ಸಾಂಗ್ಸ್ ಹೇಳೋರು ಇವರು. ಒಂದು ಸಾಂಗ್ ಶಾರಂಗ್ ದೇವ್ ಅಂಡ್ ಗುಲ್ಜಾರ್ ಡಿಸೈಡೆಡ್ ಟು ಟೇಕ್ ಹರ್ ಫಾರ್ ಎ ಚೇಂಜ್ ಅಂತ ಹೇಳ್ಬಿಟ್ಟು ಈ ಇವ್ರನ್ನ ತಗೊಂಡಿದ್ದ ಶ್ರೀರಾಧಾ ಬ್ಯಾನರ್ಜಿ ಅಂತ. ಇದರಲ್ಲಿ ಬಹಳ ವಿಶೇಷತೆ ಏನಂತ ಹೇಳಿದ್ರೆ, ಈ ಹಾಡು ಬರೆದಿರೋರು ಗುಲ್ಜಾರ್, ಬಟ್ ಅವ್ರ ವಾಯ್ಸನ್ನು ಕೇಳ್ಬೋದು ಇದ್ರಲ್ಲಿ. ಗುಲ್ಜಾರ್ ವಾಯ್ಸ್ನ ಒಂದು ಕಾವ್ಯಮಯವಾಗಿ ಒಂದ್ ಎರಡು ಮೂರು ಲೈನ್ ಹೇಳ್ತಾರೆ ಹಾಡಿನ ಮಧ್ಯದಲ್ಲಿ.
0: ಹೌದು,
1: ಈ ಹಾಡಲ್ಲಿ ಅವ್ರ ವಾಯ್ಸ್ ಇದೆ ಈ ಹಾಡಲ್ಲಿ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನೀವು ಕೇಳಿ, ನಾನು ಕೇಳ್ತೀನಿ, ಮಿತ್ರಗೂ ಕೇಳೋಣ.
0: ಖಂಡಿತ ಸರ್,
1: ಬ್ಯೂಟಿಫುಲ್ ಸಾಂಗ್.
0: ವಾಟ್ ಅ ಗುಡ್ ಇನ್ಫಾರ್ಮೇಶನ್, ಥ್ಯಾಂಕ್ ಯು ಸರ್. ಖಂಡಿತ ನಾವು ಕೇಳೋಣ, ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮವನ್ನ.
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.

0: ಸಿದ್ರಾಮ ಸುಮತಿ ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳೊಂದಿಗೆ ನಾವು ಮುಂದುವರಿತಾ ಇದ್ವಿ. ಹೌದು, ಗುಲ್ಮೋಹರ್ನಲ್ಲಿ ಕೇಳುಗರೊಬ್ಬರು ಕರೆಯನ್ನ ಮಾಡಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಮೇಡಮ್, ಹಗರಿ ಬೊಮ್ಮಳೆ ತಾಲೂಕು ಹಂಪಾಸ್ ಆಗಿರೋ ಸುಭಾನ್ ಕೋರಿ ಮೇಡಮ್.
0: ಸುಭಾನ್ ಕೋರಿ ಅವರೇ, ಹೇಗಿದ್ದೀರಾ?
1: ಆರಾಮಿದ್ದೀನಿ ಮೇಡಮ್.
0: ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ ಸರ್. ಭಾನುವಾರ ಹೇಗಾಯ್ತು
1: ಮೇಡಮ್? ಇನ್ನೂ ಮಳೆ ಇದೆ ಮೇಡಮ್, ನಿನ್ನೆ ರಾತ್ರಿ ಎಲ್ಲ ಮಳೆ ಆಯ್ತು ಮೇಡಮ್. ಫುಲ್ ಗುಡುಗು ಮಿಂಚು ಸಹಿತ ದೊಡ್ಡ ಮಳೆ ಆಯ್ತು ಮೇಡಮ್ ರಾತ್ರಿ.
0: ಈಗಲೂ ಬರ್ತಾ ಇದೆಯಾ?
1: ಇಲ್ಲ ಮೇಡಮ್, ಈಗ ಸ್ವಲ್ಪ 12 ಗಂಟೆಯಿಂದ ಗ್ಯಾಪ್ ಕೊಟ್ಟಿದೆ ಮೇಡಮ್,
0: ಸ್ವಲ್ಪ ಕಡಿಮೆ ಆಗಿದೆ. ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಬಾಜಿರಾವ್ ಮಸ್ತಾನಿ ಮೇಡಮ್, ಚಿತ್ರದ ಸರ್.
0: ಬಾಜಿರಾವ್ ಮಸ್ತಾನಿಯಿಂದ. ಹೇಗನ್ಸುತ್ತೆ ಕಾರ್ಯಕ್ರಮ? ಯಾವಾಗ್ಲೂ ಕರೆ
1: ಮಾಡ್ತಿರ್ತೀರಾ?
0: ಹೀಗೆ ಕೇಳ್ತಾ ಇರಿ, ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗುತ್ತೆ. ನಮಸ್ತೆ.
1: ಆಯ್ತು.

0: ಮೇಡಮ್ರೆ, ಆಶಿಕಿ ಚಿತ್ರದಿಂದ ನಜರ್ ಕೆ ಸಾಮನೆ ಅಂತ ಒಂದು ಹಾಡಿದ್ದಲ್ಲ ಮೇಡಮ್, ಆ ಹಾಡು ಕೇಳ್ತಾರ ಮೇಡಮ್?
1: ಹಾಡೋ ಹಾಗಿದೆ ತಾವು?
0: ಇಲ್ಲ ಮೇಡಮ್, ನನಗೆ ಹಿಂದಿ ಬರೋದಿಲ್ಲ.
1: ಹೇಗನ್ಸುತ್ತೆ ಕಾರ್ಯಕ್ರಮ?
0: ಚೆನ್ನಾಗಿ ಬರ್ತಾ ಇದೆ ಮೇಡಮ್, ಬಹಳ ಚೆನ್ನಾಗಿದೆ.
1: ಯಾವಾಗ್ಲೂ ಪಾರ್ಟಿಸಿಪೇಟ್ ಮಾಡ್ತೀರಾ ಹೊಂಬಸಿರೋ
0: ಕಾರ್ಯಕ್ರಮದಲ್ಲಿ?
1: ಹೇಳಿ.
0: ನಮಗೆ ಟೈಮ್ ಪಾಸ್ ಆದಂಗ ಆಗತ್ತೆ ಮೇಡಮ್. ಅಂಗಡಿ
1: ಕೆಲಸ ಮಾಡ್ತೀರಾ ನೀವು?
0: ನಾವು ಕಿರಾಣಿ ಅಂಗಡಿ ಇದೆ ಮೇಡಮ್ ನಂದು, ಹಾಗಾಗಿ ಅದನ್ನ ಕೇಳ್ಕೊಂತಲೇ ವ್ಯಾಪಾರ ಮಾಡ್ಕೊಂತ ಇರ್ತೀವಿ ಮೇಡಮ್.
1: ಖುಷಿಯಾಗಿರ್ತೀರಾ?
0: ಹೌದು ಹೌದು ಮೇಡಮ್.
1: ಕರೆ ಮಾಡಿದ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ನಮಸ್ತೆ.
0: ಧನ್ಯವಾದ ಮೇಡಮ್. ಧನ್ಯವಾದ.

0: ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳ ರಿಕ್ವೆಸ್ಟ್ ಶೋ ನಡೀತಾ ಇತ್ತು. ಕೇಳುಗರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಶುಭ ಸಂಜೆ, ನಾವು ಶಾಂತಾಚಾರ ಪಡಿಗೇರ್ ಮೇಡಮ್.
0: ಶಾಂತಾಚಾರ ಅವರೇ, ಹೇಗಿದ್ದೀರಾ? ಎಲೆಕ್ಟ್ರಿಷಿಯನ್? ಯಾವಾಗ್ಲೂ ರೇಡಿಯೋ ನಿಮ್ ಜೊತೆಗೆ ಇರುತ್ತಾ?
1: ಓ, 24 ಗಂಟೆ, ರಾತ್ರಿ 11 ಗಂಟೆವರೆಗೂ ಇರ್ಬೋದು ನೋಡಿ ಮೇಡಮ್, ಬೆಳಗ್ಗೆ 6 ಗಂಟೆಯಿಂದ.
0: ತುಂಬಾ ಅದು ನಿಮ್ಗೆ ಒಂದು ಒಳ್ಳೆ ಸಂಗಾತಿ ಅಲ್ವಾ? ಯಾವಾಗ್ಲೂ ನಿಮ್ ಹೆಸರು ಕೂಡ ಬರ್ತಾ ಇರುತ್ತೆ.
1: ಹೌದು ಮೇಡಮ್.
0: ಹೇಗನ್ಸುತ್ತೆ ನಮ್ಮ ಕಾರ್ಯಕ್ರಮಗಳು?
1: ಬಹಳ ಚೆನ್ನಾಗಿದೆ ಮೇಡಮ್. ಕೆಲಸ ಟೈಮ್ ಹೋಗಿದ್ದ ಗೊತ್ತಾಗಲ್ಲ, ಕೆಲಸ ಮಾಡಿದ್ರೆ ಅಸುಸ್ತ ಅನ್ಸೋದು ಗೊತ್ತಾಗಲ್ಲ ಮೇಡಮ್.
0: ಖುಷಿ ಆಯ್ತು
1: ಕೆಲಸ ಮಾಡ್ತಾ ಇರ್ಬೋದು.
0: ಖುಷಿ ಆಯ್ತು. ಯಾವ ಹಾಡು ಹಾಕೋಣ ನಿಮ್ಗಾಗಿ?
1: ನಮಗೆ ಚಲತೆ ಚಲತೆ ಹಾಡು ಹಾಕು ಮೇಡಮ್.
0: ಹಾ, ಖಂಡಿತ. ಹೀಗೆ ಕೇಳ್ತಾ ಇರಿ ನಮ್ಮ ಕಾರ್ಯಕ್ರಮಗಳನ್ನ. ನಮಸ್ತೆ, ಕರೆ ಮಾಡಿದ್ಕೆ ಧನ್ಯವಾದ.
1: ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು.
1: ಮಾತಾಡಿದ ಬಗ್ಗೆ ಬಹಳ ಖುಷಿ ಆಯ್ತು ಮೇಡಮ್.
0: ನಮಸ್ತೆ. ನಮಸ್ತೆ.

0: ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಾವು ಪ್ರಚಲಿತ ಅಥವಾ ಚರ್ಚೆಯಲ್ಲಿರುವಂತಹ ವಿಷಯವೊಂದನ್ನು ಕುರಿತು ಮಾತು ಮಾಹಿತಿ ಹಂಚಿಕೊಳ್ಳೋಣ ಅಂತ ಹೇಳಿದ್ದೆ. ಹೌದು, ಕ್ರೀಡೆಗಳಲ್ಲಿ ರನ್ನಿಂಗ್ ಕಾಮೆಂಟ್ರಿ ಅದೊಂಥರ ತುಂಬಾ ಒಂದು ಆಸಕ್ತಿಕರವಾದ ವಿಷಯ ಅಲ್ವಾ. ಮುಂಚೆಲ್ಲ ನಾವು ರೇಡಿಯೋ ಟ್ರಾನ್ಸಿಸ್ಟರ್ನಲ್ಲಿ ಈ ರೇಡಿಯೋ ಕಾಮೆಂಟ್ರಿ ಕೇಳ್ತಾ ಇದ್ವಿ. ಅದು ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಇರ್ತಾ ಇತ್ತು, ಅಂದರೆ ಕಾಮೆಂಟ್ರಿ, ವೀಕ್ಷಕ ವಿವರಣೆ. ಈಗ ಕನ್ನಡದಲ್ಲೂ ಈ ಕಾಮೆಂಟ್ರಿ ನಮಗೆ ಕೇಳಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಕೇಳುಗರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಿಂಗದು ವಾಲ್ಮೀಕಿ ಮೇಡಮ್, ಕೊಪ್ಪಳದಿಂದ.
0: ಕೊಪ್ಪಳದಿಂದ ಹೇಳಿ. ಮಳೆ ಆಗಿದೆಯಾ ನೆನ್ನೆ?

0: ಮೇಡಮ್
1: ಮಳೆ ಆಗಿದ್ಯಾ ನೆನ್ನೆ?
0: ಅಯ್ಯೋ ಚೆನ್ನಾಗಿದೆ ಮೇಡಮ್,
1: ಚೆನ್ನಾಗಿದೆ.
0: ನಿನ್ನೆ ದೇಶ ಚೆನ್ನಾಗಿತ್ತು ಮೇಡಮ್, ಈಗ ಎರಡು ದಿವಸ ಆಯ್ತು, ಪರವಾಗಿಲ್ಲ ಮೇಡಮ್. ನಿನ್ನೆ ವಜಾ ಆಗಿದೆ ಮೇಡಮ್, ಚೆನ್ನಾಗಿದೆ,
1: ಚೆನ್ನಾಗಿದೆ. ನಿಮ್ಗೆ ಕಾಮೆಂಟ್ರಿ ಬಗ್ಗೆ ಏನ್ ಅನ್ಸುತ್ತೆ, ಕನ್ನಡ ಕಾಮೆಂಟ್ರಿ ಬಗ್ಗೆ ಏನ್ ಅನ್ಸುತ್ತೆ ಈಗ ಕ್ರಿಕೆಟ್ ಅಲ್ಲಿ ಕಬಡ್ಡಿ ಅಲ್ಲಿ?
0: ಅದೇ ಮೇಡಮ್, ಕಾಮೆಂಟ್ರಿ ಚೆನ್ನಾಗಿ ಬರ್ತದೆ ಮೇಡಮ್. ಅದು ಕನ್ನಡದಲ್ಲಿ ಆದ್ರೆ ನಮ್ಗೆ ಕೆಲವು ಜನಕ್ಕೆ ಹಿಂದಿ ಬರ್ತಾ ಇರಲ್ಲ, ಇಂಗ್ಲಿಷ್ ಬರ್ತಾ ಇರಲ್ಲ, ಕನ್ನಡದಲ್ಲಿ ಆದ್ರೆ ಪೂರ್ಣ ಮಾಹಿತಿ ಸಿಗುತ್ತೆ ಮೇಡಮ್
1: ಅಲ್ವಾ? ಮುಂಚೆ ಸ್ವಲ್ಪ ಶುರು ಅಲ್ಲಿ ಸ್ವಲ್ಪ ಒಗ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತಲ್ಲ ನಮ್ಗೂ?
0: ಹೌದ್ರಿ ಮೇಡಮ್, ಹೌದ್ರಿ. ಮೊದಲು ಅಂದ್ರೆ ಕನ್ನಡದಲ್ಲಿ ಇದಾಗ್ತಿದ್ದಿಲ್ಲ, ಇವಾಗ ಕಾಮೆಂಟ್ರಿ ಬಹಳ ಚೆನ್ನಾಗಿ ಬರ್ತದೆ ಮೇಡಮ್, ಇವಾಗ ಅರ್ಥ ಆಗುತ್ತೆ ಮೇಡಮ್ ಇವಾಗ
1: ಅಲ್ವಾ. ಒಂಥರ ಈಸಿ ಆಯ್ತು ನಮ್ಗೂ ಅಲ್ವಾ, ಕ್ರೀಡೆ ಇನ್ನು ಹತ್ರ ಆಗಕ್ಕೆ ಕನ್ನಡದಲ್ಲಿ ಬಂದ್ರೆ.
0: ಅಂದ್ರೆ ಇದು ಏನು ತಿಳುವಳಿಕೆ ಮನವರಿಕೆ ಅಂತ ಮೇಡಮ್, ಅದು ಕೇಳಿದ ತಕ್ಷಣ ಅರ್ಥ ಆಗುತ್ತೆ ಮೇಡಮ್. ಇವಾಗ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಮೇಡಮ್, ಇವಾಗ ಚೆನ್ನಾಗಿರ್ತದೆ ಮೇಡಮ್ ಕಾಮೆಂಟ್ರಿ.
1: ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಯಾವ ಹಾಡು ಬೇಕಿತ್ತು?
0: ರಾಜ ಹಿಂದೂಸ್ತಾನಿ ಚಿತ್ರದಿಂದ ಮೇಡಮ್. ಅಲ್ಕಾ ಅಗ್ನಿ ಕಾಡಿರೋದು ಐ ಹೇ ಮೇರಿ ಜಿಂದಗಿ ಮೇನ್ ಆಗುತ್ತೆ ಮೇಡಮ್.
1: ಖಂಡಿತ ಹಾಕ್ತೀನಿ. ಹೀಗೆ ಕೇಳ್ತಾ ಇರಿ ನಮ್ಮ ಕಾರ್ಯಕ್ರಮಗಳನ್ನ. ಕರೆ ಮಾಡಿದ್ದಕ್ಕೆ ನಮಸ್ತೆ.
0: ನಮಸ್ಕಾರ.
1: ನಮಸ್ತೆ.
0: ನಮಸ್ಕಾರ ಮೇಡಮ್. ನಮಸ್ಕಾರ.

0: ಕಾರ್ಯಕ್ರಮದಲ್ಲಿ ಕೇಳುಗರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ
1: ಮೇಡಮ್. ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಬೆಳಗಾವಿಯಿಂದ ಮಂಜುನಾಥ್ ಇಂದಿರಿಗೆ ಮೇಡಮ್ ಮಾತಾಡೋದು.
0: ಮಂಜುನಾಥ್ ಇಂದಿರಿಗೆ ಅವರು ಏನ್ ಮಾಡ್ತೀರಾ?
1: ನಾವು ರೈತರಿದ್ದೀವಿ ಮೇಡಮ್.
0: ಆಹಾ, ಮಳೆ ಆಗಿದೆ ನೆನೆ, ಖುಷಿಯಾಗಿದೆ
1: ಮೇಡಮ್. ಬೀಜ ಹಾಕಿದ್ವಿ ಮೊನ್ನೆ, ಸ್ವಲ್ಪ ಮಳೆ ಆಗ್ಬೇಕಿತ್ತು, ನಿನ್ನೆ ದೊಡ್ಡ ಮಳೆ ಆಗಿದೆ.
0: ದೊಡ್ಡ ಮಳೆ ಆಗಿದೆ. ಹೇಗನ್ಸುತ್ತೆ ನಮ್ಮ ಕಾರ್ಯಕ್ರಮಗಳು?
1: ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್. ನಾವು ರೈತಕ್ಕೆ ಕೆಲಸ ಮಾಡ್ಬೇಕಾದ್ರೆ ಬೆನ್ನಿಗೆ ಒಂದು ರೇಡಿಯೋ ಹಾಕಿರ್ತೀವಿ.
0: ಬೆನ್ನಿಗೆ ಹಾಕೊಂಡಿರ್ತೀರಾ?
1: ಹೌದು, ಅದು ಒಂದು ಸಣ್ಣದೊಂದು ಅವಾಗಿನ ಕಾಲದೊಂದು ರೇಡಿಯೋ ಇದೆ ನಮ್ದು. ಚಾರ್ಜ್ ಆಗುತ್ತೆ ಬೆಳಿಗ್ಗೆ, ನೈಟ್ ಎಲ್ಲ ಒಂದ್ ಎರಡ್ ಮೂರ್ ತಾಸು ಚಾರ್ಜ್ ಇಟ್ಟರೆ ಡೇ ಟೈಮ್ ಎಲ್ಲ ಬರುತ್ತೆ.
0: ಸೊ ಎಲ್ಲೋದ್ರೂ ಏನ್ ಕೆಲಸ ಮಾಡೋದು ನಿಮ್ ಜೊತೆ ಇರುತ್ತೆ, ರೇಡಿಯೋ
1: ಜೊತೆ ಇರುತ್ತೆ. ಮುಂಜೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7-8 ಗಂಟೆವರೆಗೂ ನಮ್ ಜೊತೆನೆ ಇರುತ್ತೆ ರೇಡಿಯೋ.
0: ಈಗ ನಾನು ಒಂದು ಗುಲ್ಮೋಹರ್ ನಲ್ಲಿ ಕೇಳ್ತಾ ಇದ್ದೆ, ಕನ್ನಡ ಕಾಮೆಂಟ್ರಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ, ಏನ್ ಅನ್ಸುತ್ತೆ ಮಂಜುನಾಥ್ ಅವರೇ?
1: ಕನ್ನಡ ಕಾಮೆಂಟ್ರಿ ಈಗ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಮೂಡ್ ಬರ್ತಾ ಇದೆ.
0: ಯಾವ್ದನ್ನ ನೋಡ್ತೀರಾ ಕನ್ನಡದಲ್ಲಿ? ಯಾವ್ದನ್ನ ನೋಡ್ತೀರಾ? ಕ್ರಿಕೆಟ್ ನೋಡ್ತೀರಾ, ಕಬಡ್ಡಿ ನೋಡ್ತೀರಾ, ಅಥವಾ ನೋಡಿದೀರಾ?
1: ಇಲ್ಲ, ನಾವು ಚಿಕ್ಕವರಿದ್ದಾಗ ಕ್ರಿಕೆಟ್ ಮತ್ತೆ ಕಬಡ್ಡಿ ಪ್ಲೇಯರ್ ಕೂಡ ಹೈಸ್ಕೂಲ್ ಅಲ್ಲಿ ಪ್ರೈಮರಿ ಎಲ್ಲ ನಾವು ರಾಜಮಟ್ಟಕ್ಕೆ ಹೋಗಿ ಬಂದಿದ್ವಿ ಹೈಸ್ಕೂಲ್ ಅಲ್ಲಿ.
0: ಅಲ್ಲ, ಕನ್ನಡದಲ್ಲಿ ಕಾಮೆಂಟ್ರಿ ಯಾವ್ದನ್ನ ನೋಡ್ತೀರಾ?
1: ಇದು ಕ್ರಿಕೆಟ್ ನೋಡ್ತೀವಿ, ಕಬಡ್ಡಿನೂ ನೋಡ್ತೀವಿ. ಈಗ IPL ಮುಗಿತಾ ಬಂತ, ವಾಪಸ್ ಮತ್ತೆ ಈಗ ಕಬಡ್ಡಿ ಲೀಗ್ ಚಲೋ ಆಗುತ್ತೆ.
0: ಅಂದ್ರೆ ಕನ್ನಡದಲ್ಲಿ ನೋಡಕ್ ಶುರು ಮಾಡಿದೀರಾ?
1: ಶುರು ಮಾಡಿದ್ವಿ ಅವಾಗಿಂದ, ಸ್ಟಾರ್ಟಿಂಗ್ ಆದಾಗ್ಲಿದ್ದಾನೆ ಕನ್ನಡದಲ್ಲೇ ನೋಡ್ತೀವಿ.
0: ಇಂಗ್ಲಿಷ್ ಹೇಗನ್ಸದ್ ನಿಮ್ಗೆ?
1: ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಅನ್ಸೋದು, ಈಗೆಲ್ಲ ಅದು ನಮ್ಗೆ ಅದ್ರದ್ದು
0: ಅಭ್ಯಾಸ ಆಯ್ತು.
1: ಅಭ್ಯಾಸ ಆಗಿದೆ, ಆಮೇಲೆ ಅದು ನಮ್ಗೆ ಕೂಡ ಒಂಥರ ಚೆನ್ನಾಗಿ ನಮ್ಮ ಭಾಷೆಯಲ್ಲಿ ಹೇಳ್ತಾರಲ್ಲಪ್ಪ ಅನ್ನೋದು ಒಂದು ಖುಷಿ ಇದೆ.
0: ಸೊ ಇದೊಂದು ಸ್ವಾಗತಾರ್ಹ ಬೆಳವಣಿಗೆ ಅಂತೀರಾ ಕನ್ನಡದಲ್ಲಿ ಕಾಮೆಂಟ್ರಿ ಅಲ್ವಾ?
1: ಹೌದು ಮೇಡಮ್, ಎಲ್ಲಾ ಭಾಷೆಗೂ ನಾವು ಕೂಡ ಏನು ಕಮ್ಮಿ ಇಲ್ಲ, ಎಲ್ಲಾ ಕ್ಷೇತ್ರದಲ್ಲಿ ತೋರಿಸಬೇಕಲ್ಲ.
0: ಖಂಡಿತ, ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ನಮಸ್ತೆ, ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ.
1: ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು.
0: ನಿಮ್ ಹಾಡು ಹೇಳಲಿಲ್ಲ, ನಿಮ್ ಹಾಡು ಯಾವ್ದು ಬೇಕು ಅಂತ?
1: ಅಶೋಕ್ ಚಿತ್ರದಿಂದ ಒಂದು ಹಾಡನ್ನು.
0: ಖಂಡಿತ ಪ್ರಸಾರ ಮಾಡ್ತೀವಿ, ಕೇಳ್ತಾ ಇರಿ. ನಮಸ್ತೆ.
1: ಓಕೆ ಮೇಡಮ್, ಧನ್ಯವಾದಗಳು.
0: ನಮಸ್ತೆ.

ಕೇಳಿಗರೊಬ್ರು ಕರೆ ಮಾಡಬೇಕಾದ ಸಂಖ್ಯೆ ಯಾವುದು ಹೇಳಿ ಮಂಜು, ನಾವು ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಸಂಖ್ಯೆ ಹೀಗಿದೆ 0802231206 0802231206 ಇನ್ನೊಂದ್ಸಲ 2228120206.

0: ಸಮಯ ಆಗೇ ಬಿಡ್ತು. 4:46 ಕೇಳುಗರೊಬ್ಬರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾನು ಶೋಭಾ ಅಂತ ಮೇಡಮ್, ಹಾಸನದಿಂದ.
0: ಶೋಭಾ ಹಾಸನದಿಂದ, ಹೇಳಿ.
1: ಹಾಂ ಮೇಡಮ್.
0: ಏನು ಮಾಡ್ತೀರಾ
1: ಮೇಡಮ್? ನಾನು ವರ್ಕ್ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್.
0: ನಿಮ್ಮ ಸಂದೇಶಗಳನ್ನ ನೋಡ್ತಿರ್ತೀವಿ ಹೊಂಬಿಸಿಲಲ್ಲಿ.
1: ಹಾಂ ಮೇಡಮ್,
0: ತುಂಬ ಖುಷಿ ಆಗುತ್ತೆ.
1: ಖುಷಿ ಅಂದ್ರೆ ಮೇಡಮ್, ಹೌದು, ಸ್ವಲ್ಪ ನಾಲೆಜ್ ಒಂದೇ ಕಡೆ ಇರಬಾರ್ದು, ಸ್ವಲ್ಪ ಎಲ್ಲ ತಿಳ್ಕೋಬೇಕು ಅನ್ನೋ ಉದ್ದೇಶ. ಏನೋ ಒಂದು ಒಳ್ಳೊಳ್ಳೆ ಇದು ಟಾಪಿಕ್ ಅಥವಾ ಒಂದು ಒಳ್ಳೆ ಕ್ವಿಜ್ ಓದ್ಕೊಂಡ್ಬರ್ತೀರ ನೀವು, ಪ್ರಶ್ನೆಗಳು ಸ್ವಲ್ಪ ಒಂದು ನಾಲೆಜ್ ಬರ್ಲಿ ಅಂತ ಅಷ್ಟೇ ಮೇಡಮ್. ನಾವು ಮಾಡೋದು
0: ಈಗ ನಾವು ಮಾತಾಡ್ತಾ ಇದ್ವಿ ಕನ್ನಡದಲ್ಲಿ ಕಾಮೆಂಟ್ರಿ ಹೇಗನ್ಸುತ್ತೆ, ಕೇಳಿದ್ದೀರಾ?
1: ಕೇಳಿದೀನಿ ಮೇಡಮ್, IPL ದು ಮತ್ತೆ ಕಬಡ್ಡಿ
0: ಎಲ್ಲ ಕನ್ನಡದಲ್ಲಿ ಕೇಳ್ತೀರಾ?
1: ಇಷ್ಟ ಆಗುತ್ತೆ ಮೇಡಮ್.
0: ಇಷ್ಟ ಆಗುತ್ತೆ
1: ನಮ್ಗೆ, ನಮ್ ನಾಲೆಜ್ ಅಂದ್ರೆ ಕನ್ನಡ ಆದ್ರೆ ಸುಲಭ ಆಗುತ್ತೆ. ಬೇರೆ ಒಂದು ಲ್ಯಾಂಗ್ವೇಜ್ ಅಂದ್ರೆ ಅದ್ರ ಇಂಗ್ಲಿಷ್ ಎಲ್ಲ ಸ್ವಲ್ಪ ತಿಳ್ಕೊಬಹುದು, ಬಟ್ ಕನ್ನಡದಷ್ಟು ಫ್ಲೂಯೆಂಟ್ ಆಗಿ ಇರೋದಿಲ್ಲ ಮೇಡಮ್.
0: ಅಂದ್ರೆ ಈ ಕನ್ನಡದಲ್ಲಿ ಕಾಮೆಂಟ್ರಿ ಬರೋದ್ರಿಂದ ನಾವು ಕ್ರೀಡೆಗೆ ಸ್ವಲ್ಪ ಹತ್ರ ಆಗ್ತಿವಿ ಅಲ್ವಾ?
1: ಹೌದು.
0: ಪದಗಳೆಲ್ಲ
1: ಅರ್ಥ ಆಗುತ್ತೆ. ಇಲ್ಲಾದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಪೂರ್ತಿ ನಮ್ಗೆ ಅದ್ರದ್ದೇ ನಾಲೆಜ್ ಇದ್ರೆ ಇಂಗ್ಲಿಷ್ ಓಕೆ ಮೇಡ, ಇಲ್ಲ ಅಂದ್ರೆ ಸ್ವಲ್ಪ ಕೆಲವೊಂದು ಗೊತ್ತಿರಲ್ಲ, ಹಾಗೆ ಕನ್ನಡದಲ್ಲಿ ಹೇಳೋದ್ರಿಂದ ಬೇಗ ಅರ್ಥ ಆಗುತ್ತೆ.
0: ಕನ್ನಡದಲ್ಲಿ ಕಾಮೆಂಟ್ರಿ ನಿಮ್ಗೆ ಇಷ್ಟ ಆಗುತ್ತೆ?
1: ಇಷ್ಟ ಆಗುತ್ತೆ ಮೇಡಮ್. ಕನ್ನಡ ಕಬಡ್ಡಿ ಮತ್ತೆ ಇದು IPL ದೆಲ್ಲ ಬರುತ್ತಲ್ಲ, ಅದೆಲ್ಲ ಸಾಮಾನ್ಯವಾಗಿ ಕೂತ್ಕೊಂಡು ಕೇಳ್ತೀವಿ, ನೋಡ್ತೀವಿ.
0: ಈಗ ಅಭ್ಯಾಸ ಕೂಡ ಆಗೋಗಿದೆ.
1: ಆಗೋಗಿದೆ ಮೇಡಮ್.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಗೆ ನಿಮ್ಮ ಹಾಡಿ ಯಾವ್ದು ಅಂತ ಹೇಳಲಿಲ್ಲ
1: ಮೇಡಮ್. ಪನ್ನದಲ್ಲಿ
0: ಖಂಡಿತ ಪ್ರಸಾರ ಮಾಡ್ತೀನಿ, ಒಂದು ಜಾಹೀರಾತು ನಂತರ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ನಮಸ್ತೆ ಶೋಭಾ ಅವರೇ. ನಮಸ್ತೆ.
2: ಬೇಕರಿಯಲ್ಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
3: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
2: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಕೇಳುಗರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ನಮಸ್ಕಾರ.
0: ನಮಸ್ತೆ, ಯಾರು ಮಾತಾಡೋದು?
1: ಬಾಹುಬಲಿ ಪ್ರಮುಖಿ.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀರಿ?
0: ಚೆನ್ನಾಗಿದ್ದೀವಿ ಸರ್. ಹೇಗನ್ಸುತ್ತೆ ಕಾರ್ಯಕ್ರಮಗಳು, ರೈನ್ಬೋ ಕಾರ್ಯಕ್ರಮಗಳು?
1: ಚೆನ್ನಾಗಿ ಬರ್ತಾರೆ ಎಲ್ಲ ಕಾರ್ಯಕ್ರಮ.
0: ಕೇಳ್ತೀರಾ ನೀವು?
1: ಕೇಳ್ತೀರಿ.
0: ಈಗ ನಾವು ಮಾತಾಡ್ತಾ ಇದ್ವಿ ಕನ್ನಡದಲ್ಲಿ ಕಾಮೆಂಟ್ರಿ, ಈ ಕ್ರೀಡೆಗಳಲ್ಲಿ, ಸ್ಪೋರ್ಟ್ಸ್ ಅಲ್ಲಿ. ಮುಂಚೆ ಎಲ್ಲ ನಾವು ಇಂಗ್ಲೀಷು ಹಿಂದಿಲಿ ಕೇಳ್ತಾ ಇದ್ವಿ, ಇತ್ತೀಚೆಗೆ ಕನ್ನಡದಲ್ಲೂ ಎಲ್ಲ ಕಡೆ ಕೇಳಿಸ್ತಾ ಇದೆ. ಹೇಗನ್ಸುತ್ತೆ ನಿಮ್ಗೆ? ಅಲ್ಲ, ನಿಮ್ಗೆ ಹೇಗನ್ಸುತ್ತೆ, ಕೇಳಿದ್ದೀರಾ ನೀವು? ಕೇಳಿಲ್ಲ. ಅಥವಾ ಈಗಿನ ಒಂದು ಕಬಡ್ಡಿ ಆಗಿರ್ಬೋದು ಅಥವಾ ಕ್ರಿಕೆಟ್ ಅಲ್ಲೂ ಕೂಡ ಕನ್ನಡದಲ್ಲಿ ಕಾಮೆಂಟ್ರಿ ಮಾಡ್ತಾರೆ, ಕೇಳಿಲ್ವಾ ನೀವು? ನೋಡಿಲ್ಲ. ಆಗ್ಲಿ, ಈಗ ಆಲ್ರೆಡಿ ಶುರು ಆಗಿದೆ ಅದು, ಕನ್ನಡದಲ್ಲಿ ಕಾಮೆಂಟ್ರಿ ಅನ್ನುವಂಥದ್ದು. ಶುರು ಸ್ವಲ್ಪ ಕಷ್ಟ ಆಗೋದು ಆ ಪದಗಳೆಲ್ಲ ಅರ್ಥ ಆಗ್ಲಿಕ್ಕೆ, ಬಟ್ ಈಗ ನಮ್ಗೆ ಒಂದು ಅಡ್ಜಸ್ಟ್ ಆಗಿದೆ, ನಾವು ಆ ಕ್ರೀಡೆಗೆ ಹತ್ರ ಆಗ್ತಾ ಇದೀವಿ. ಇನ್ ಮುಂದೆ ನೀವು ಕೇಳ್ಬೋದು, ಪ್ರಯತ್ನ ಮಾಡಿ.
1: ನಿಮ್ ಜೊತೆ ಬಂದ್ರೆ
0: ಅಲ್ವಾ ನಮ್ಗೆ ಹತ್ರ ಅನ್ಸುತ್ತೆ. ನಿಮ್ ಜೊತೆ ಮಾತಾಡಿದ ಖುಷಿ ಆಯ್ತು. ಯಾವ ಹಾಡು ಹಾಕೋಣ ನಿಮ್ಗಾಗಿ? ಖಂಡಿತ ಪ್ರಸಾರ ಆಗುತ್ತೆ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ನಮಸ್ತೆ.
0: ನಮಸ್ಕಾರ.

0: ಸಮಯವಾಗಿದೆ 4:56:15 ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳೊಂದಿಗೆ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಕೇಳುಗರು ಸಂದೇಶ ಕೂಡ ಕಳಿಸಿದ್ದಾರೆ. ಕರೆ ಸಂಪರ್ಕ ಆಗ್ತಾ ಇಲ್ಲ ಮಂಜು, ಹಾಗಾಗಿ ಸಂದೇಶ ಕಳಿಸ್ತಾ ಇದ್ದೀನಿ. ಕನ್ನಡ ಕಾಮೆಂಟ್ರಿ ಬಂದಾಗ ಮನೆಯಲ್ಲಿ ಅಪ್ಪ ಅಮ್ಮ ಅವ್ರಿಗೆ ಕೂಡ ಕ್ರೀಡೆಯ ನಿಯಮಗಳು ಅರ್ಥ ಆಗುತ್ತೆ, ಅವ್ರು ಕೂಡ ಆಗ ಇಂಟ್ರೆಸ್ಟ್ ಆಗಿ ನೋಡ್ತಾರೆ, ಇದೊಂಥರ ಖುಷಿ ವಿಷಯ ಅಂತ ಮಹೇಶ್ ರವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹುಬ್ಬಳ್ಳಿ ಲೋಹಿಯಾ ನಗರದಿಂದ ನಾವು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹಾಗೆ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರ ನಗರದಿಂದ ತುಂಬ ಒಳ್ಳೆ ಗೀತೆಗಳು, ಒಳ್ಳೆ ಮಾಹಿತಿ, ಥ್ಯಾಂಕ್ ಯು ಅಂತ ಸಂದೇಶ ಕಳಿಸಿದ್ದಾರೆ. ಅನೇಕ ಕೇಳುಗರು ಕರೆ ಮಾಡಬೇಕು, ನಿಮ್ಗಳ ಜೊತೆ ಮಾತಾಡಬೇಕು ಅಂತ ಇರ್ತೀವಿ. ಹಾಗಾಗಿ ಮಾತಾಡಿದವರೆ ಮಾತಾಡೋದು ಬೇಡ, ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ಹೇಳ್ತಿದ್ದಾರೆ. ಕರೆ ಯಾರಿಗೆ ಸಿಗುತ್ತೆ ಅಂತ ಖಂಡಿತ ನಮಗೂ ಗೊತ್ತಾಗೋದಿಲ್ಲ, ಕರೆ ಯಾರಿಗೆ ಸಿಗುತ್ತೋ ಅವ್ರ ಜೊತೆ ಮಾತಾಡಬಹುದು. ಹೌದು, ನಾವು ಮಾತಾಡ್ತಾ ಇದ್ವಿ ಕನ್ನಡದಲ್ಲಿ ಕಾಮೆಂಟ್ರಿ. ನಮ್ಮ ಕನ್ನಡ ಕ್ರೀಡಾಭಿಮಾನಿಗಳು ಆಲ್ರೆಡಿ ಈ ಕ್ರಿಕೆಟು ಕಬಡ್ಡಿಯಲ್ಲಿ ಕನ್ನಡ ಕಾಮೆಂಟ್ರಿ ಕೇಳೋಕ್ಕೆ ನಾವೆಲ್ಲ ಶುರು ಮಾಡಿಬಿಡ್ತಾ ಇದ್ದೀವಿ. ಶುರುವಲ್ಲಿ ಪದಗಳೆಲ್ಲ ಹೊಸದು ಅನ್ನೋಕ್ಕೆ ಶುರು ಆಗ್ತಿತ್ತು, ಈಗ ಜೊತೆಯಾಗಿ ಅರ್ಥವಾಗ್ತಾ ಹೋಗ್ತಾ ಇದೆ. ಒಂದು ಹೊಸ ವಿಷಯ ಏನಪ್ಪ ಅಂದರೆ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ ಈಗ ಕನ್ನಡದಲ್ಲಿ ಕಾಮೆಂಟ್ರಿ ಕೊಡಲಿಕ್ಕೆ ಮುಂದೆ ಬಂದಿದೆ. ಅಂದರೆ ಇದಕ್ಕಾಗಿ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಇದೇ ಮೊದಲ ಬಾರಿಗೆ ಜಾಗತಿಕ ಟೆನಿಸ್ ಟೂರ್ನಿ ಕನ್ನಡದಲ್ಲಿ ಕನ್ನಡ ಕಾಮೆಂಟ್ರಿಯಲ್ಲಿ ಪ್ರಸಾರ ಆಗುತ್ತೆ. ಟೆನಿಸ್ ಪ್ರೇಮಿಗಳಿಗೆಲ್ಲ ಒಂದು ಹೊಸ ಅನುಭವ, ಹಾಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಟೆನಿಸ್ ಕೂಡ ನಮಗೆ ಹತ್ತಿರ, ಅದು ದೂರ ಅಲ್ಲ, ಬೇರೆ ಕ್ರೀಡೆ ಅಲ್ಲ ಅಂತ ಅನಿಸುತ್ತೆ ಕನ್ನಡದಲ್ಲಿ ಕಾಮೆಂಟ್ರಿ ಕೇಳಿದಾಗ. ಹೌದು, ಕೆಳಗರೊಬ್ಬರು ಕರೆಯಲಿದ್ದಾರೆ, ಕೇಳಬೇಡ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಮೇಡಮ್, ಕೊಪ್ಪಳ ಜಿಲ್ಲೆ ಬೆಟ್ಟಿಗೇರಿಯಿಂದ ರಾಜೇಶ್ ಸಿಂಪೆ ಅಂತ. ಮೇಡಮ್,
0: ರಾಜೇಶ್ ಅವರೇ, ಸಮಯ ತುಂಬಾ ಕಡಿಮೆ ಇದೆ, ನಿಮ್ಗೆ ಹೇಗ್ ಅನ್ಸುತ್ತೆ ಕನ್ನಡ ಕಾಮೆಂಟ್ರಿ, ಹೇಳಿ ಅದ್ರ ಬಗ್ಗೆ.
1: ಮೇಡಮ್, ತುಂಬಾ ಈಗ ಕನ್ನಡದಲ್ಲಿ ಕಾಮೆಂಟ್ರಿ ಮಾಡೋದು ತುಂಬಾ ಖುಷಿ ಆಗುತ್ತೆ ಮೇಡಮ್ ನೋಡಕ್ಕೆ. ಯಾಕೆ ನಾವು ಸಣ್ಣವರಿದ್ದಾಗ ಬರೀ ಹಿಂದಿಯಲ್ಲಿ ಕಾಮೆಂಟ್ರಿ ಕೇಳ್ತಾ ಇದೀವಿ ಮೇಡಮ್. ಬಿಎಸ್ಎನ್ಎಲ್ ಚೌಕ ಅಂತ ಬರ್ತಿದ್ರು ಮೇಡಮ್. ಅದೇ ಅದೇ ನಮ್ಮ ಐತೆ, ನಮ್ಮೂರಲ್ಲಿ ಒಬ್ರು ಸಜ್ಜನ್ ಅವರು ಒಂದು ರೇಡಿಯೋ ಕೇಳ್ತಿದ್ರು ಮೇಡಮ್, ಅವ್ರ ಕಾಮೆಂಟ್ರಿ, ಅವ್ರ ಕಾಮೆಂಟ್ರಿ ಕೇಳ್ತಾ ನಮ್ಗೆಲ್ಲರಿಗೂ ಕನ್ನಡದಲ್ಲಿ ಹೇಳ್ತಿದ್ರು ಮೇಡಮ್. ಒಂದೇ ವರ್ಷ ಕಾಯ್ತಿದ್ದೀವಿ ನಾವು, ಇವಾಗ ಕನ್ನಡದಲ್ಲಿ ಬರ್ತಾ ಇರ್ಕೊಂಡು ಬಹಳ ಖುಷಿ ಆಗುತ್ತೆ ಮೇಡಮ್. ಯಾಕಂದ್ರೆ ಈಗ ಕಬಡ್ಡಿ ಆಗಿರ್ಬೋದು, ನಾವು ಕ್ರಿಕೆಟ್ ಈಗ ಟೆನ್ನಿಸ್ ಕೂಡ ಬರ್ತಾ ಇದೆ, ಅದು ತುಂಬಾ ಖುಷಿ ಆಗುತ್ತೆ
0: ಅಲ್ವಾ. ಈಗ ಟೆನ್ನಿಸ್ ಸ್ವಲ್ಪ ನಮ್ಗೆ ದೂರ, ಅದು ನಮ್ಗಲ್ಲ ಅಂತ ಅನ್ಸ್ತಾ ಇತ್ತು, ಈಗ ಕನ್ನಡದಲ್ಲಿ ಬರೋದ್ರಿಂದ ಹತ್ರ ಆಗ್ಬೋದು, ಅದು ನಾವು ನೋಡುವಂತಹ ಒಂದು ಕ್ರೀಡೆ ಅಂತ ಆಗ್ಬೋದು ಅಂತ ಅನ್ಸುತ್ತೆ.
1: ಕ್ರಿಕೆಟ್ ಬಂತು, ಕಬಡ್ಡಿ ಬಂತು, ಟೆನ್ನಿಸ್ ಕೂಡ ಅಂತ, ಟೆನ್ನಿಸ್ ಮತ್ತೆ ಫುಟ್ಬಾಲ್ ಇವೆಲ್ಲ ಸ್ವಲ್ಪ ನಮ್ಕಿಂತ ಸ್ವಲ್ಪ ದೂರ ಮೇಡಮ್. ಕನ್ನಡದಲ್ಲಿ ಬಂದ್ರೆ ಸ್ವಲ್ಪ ಹತ್ರ ಆಗ್ತಾ ಆಗ್ತಾ ಹೋಗುತ್ತೆ.
0: ವಿಷಯ ಏನಂದ್ರೆ ನಮ್ಮ ಮೈಸೂರಿನ ಹುಡುಗರೇ ಶ್ರೀನಾಥ್ ಹಾಗೂ ಪ್ರಹ್ಲಾದ್ ಅನ್ನೋರು ಈ ಕನ್ನಡದಲ್ಲಿ ಕಾಮೆಂಟ್ರಿ ಟೆನ್ನಿಸ್ ನಲ್ಲಿ ಕೊಡೋಕೆ ಮುಂದೆ ಬಂದಿದ್ದಾರೆ. ತುಂಬಾ ಒಳ್ಳೆ ವಿಚಾರ, ನಿಮ್ ಜೊತೆ ಮಾತಾಡಿದ ನಿಜಕ್ಕೂ ಖುಷಿ ಆಯ್ತು. ಯಾವ ಹಾಡು ಹಾಕೋಣ?
1: ಮೇಡಮ್, ಇದು ಚಿಜೋರ್ ಫಿಲ್ಮ್ ಇಂದ ಹಾಕಿಬಿಡಿ ಮೇಡಮ್. ಒಂದು
0: ಖಂಡಿತ, ಕರೆ ಮಾಡಿದ್ಕೆ ಧನ್ಯವಾದ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ನಮಸ್ತೆ.
1: ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ಕೊಡಿದ್ರು ಮೇಡಮ್.
0: ನಮಸ್ತೆ. ನಮಸ್ತೆ.
1: ಓಕೆ ಮೇಡಮ್, ಥ್ಯಾಂಕ್ ಯು.

0: ಗುಲ್ಮೋಹರ್ನಲ್ಲಿ ಇವತ್ತು ನಾವು ಮಾತಾಡಿದ್ವಿ ಕನ್ನಡದಲ್ಲಿ ಕಾಮೆಂಟ್ರಿ. ಈಗ ಟೆನ್ನಿಸ್ನಲ್ಲಿ ಕೂಡ ಕನ್ನಡದಲ್ಲಿ ಕಾಮೆಂಟ್ರಿ ಬರುತ್ತೆ ಅಂತ ತಿಳಿದು ನಮಗೆಲ್ಲರಿಗೂ ತುಂಬ ಖುಷಿಯಾಯಿತು. ಈ ಪ್ರಯತ್ನ ಒಂದು ಕ್ರೀಡಾ ವಲಯಕ್ಕೆ, ಹಾಗೆ ಈ ಕ್ರೀಡೆಗೆ ಸಂಬಂಧಿಸಿದಂತೆ ಹೊಸ ಮೈಲಿಗಲ್ಲು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸಿ ನಾನು ಹೊರಡ್ತೀನಿ. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಗೆಳತಿ ಮಂಜು. ಸದಾ ಕೇಳ್ತಾ ಇರಿ 101.3 ಕನ್ನಡ ಕಾಮನಬಿಲ್ಲು.
1: ಈ ಹೊತ್ತಲ್ಲೇ ಎಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಚಂದದ ಗೀತೆಗಳೊತ್ತಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೊಟ್ಟಿಗೆ ಹಲೋ ನಮಸ್ಕಾರ ಅಂತ ಹೇಳ್ತಾ ನಿಮ್ಮೊಟ್ಟಿಗೆ ಆಗ್ತಾ ಇದ್ದೀನಿ. ನಾನು ನಿಮ್ಮ ಮಮತಾ. ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿಬಂದ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. FM ರೇನ್ಬೋನ ಕೇಳ್ತಾನೇ ಇರಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: do non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: 5:26 ಆಗೋಯ್ತು. ಕನ್ನಡ ಕಾಮನಬಿಲ್ 101.3 MHz ನಲ್ಲಿ ಜೊತೆಯಾಗಿ ಸಾಕ್ತಾ ಇರೋ ಈ ಹೊತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ಹೊತ್ತು. ಸಕ್ಕದಾದ ವಿಚಾರಗಳನ್ನ ಮಾತಾಡೋದಕ್ಕೆ, ಸೂಪರ್ ಆದ ಹಾಡುಗಳನ್ನ ಕೇಳೋದಕ್ಕೆ ಜೊತೆಯಾಗ್ತೀವಿ ಈ ಹೊತ್ತಲ್ಲಿ. ನಿಮ್ಮ ಮಾತು ನಮ್ಮ ಮಾತಿನ ಜೊತೆಯಾಗಿ ಸೇರೋ ಹೊತ್ತಿದು. ಸರಿ, ಹಾಗಾದ್ರೆ ಇವತ್ತು ನಾವು ಮಾತಾಡುವಂತಹ ವಿಚಾರದ ಬಗ್ಗೆ ಒಂದು ಹಿಂಟ್ ಕೊಡ್ತೀನಿ. ನಿಮಗೇನಾದ್ರೂ ಈ ಬಗ್ಗೆ ಮಾಹಿತಿ ಇದೆ ರಪ್ಪ ಅಂತ ಹೇಳಿ ನಮಗೆ ಸಂದೇಶವನ್ನ ಕಳಿಸ್ಕೊಡ್ಬೋದು. ಸರಿ, ಹಾಗಾದರೆ ನಾನು ನಿಮಗೆ ಹೇಳಬೇಕಾದ ಒಂದು ಒಳ್ಳೆ ವಿಚಾರ. ಆದರೆ ತುಂಬಾ ರೀಸೆಂಟ್ ಆಗಿ ನಾನು ಮತ್ತೆ ನನ್ನ ಫ್ರೆಂಡ್ ಹೊರಗಡೆ ಒಂದ್ ಕಡೆ ಮಾತಾಡ್ತಾ ಕೂತಿದ್ವಿ ಒಂದು ಪಾರ್ಕ್ ಸೈಡ್ ಅಲ್ಲಿ. ಅವಳು ತುಂಬಾ ಸುಸ್ತಾಗ್ತಿದ್ಯಪ್ಪ ನನಗೆ, ಎಲ್ಲಾದರೂ ಹೋಗಿ ಏನಾದರೂ ತಿಂಡಿ ತಿನ್ಕೊಂಬರೋಣ ಪಾರಮ್ಮ ಅಂತ ಕರೆದಿದ್ದಕ್ಕೆ ಆಕೆ ಹೇಳಿದ್ಲು, ಏ ಬೇಡ, ನಾವೀಗ ಹೊರಗಡೆ ಬರ್ತೀವಿ ಅಂತ ಹೇಳಿ ನಾನು ಸಖತ್ತಾಗಿ ಒಂದೊಳ್ಳೆ ತಿಂಡಿಯನ್ನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ಅಂದ್ಲು. ಅರೆ ಹೌದಾ, ಸರಿ, ಏನ ಮಾತಾಡಿದ್ಯಾ, ಓಪನ್ ಮಾಡು ಅಂತ ಹೇಳಿದ್ರೆ ಆ್ಯಪಲ್ ಅಂತ ಹೇಳಿ ಒಂದು ಲಂಚ್ ಬಾಕ್ಸ್ನ ಓಪನ್ ಮಾಡಿ ಆ್ಯಪಲ್ ತೋರಿಸಿದ್ಲು. ನನಗೆ ಫುಲ್ ಭಯ ಆಗೋಯ್ತು. ಯಾಕಂದರೆ ಅವಳು ನನ್ನ ಜೊತೆ ಮಾತಾಡೋದಕ್ಕೆ ಶುರು ಮಾಡಿ ಏನಿಲ್ಲ ಅಂದ್ರೆ ಒಂದು ಅವರ್ ಕಳೆದಿತ್ತು ಕಣ್ರಿ. ಬಟ್ ಅವಳು ಕಟ್ ಮಾಡ್ಕೊಂಡು ಬಂದಿದ್ದ ಆ್ಯಪಲ್ಗಳೇನಿದೆ, ಆ ಆ್ಯಪಲ್ ಇನ್ನೂ ಕೂಡ ಫುಲ್ ಫ್ರೆಶ್ ಆಗಿತ್ತು. ಯಾವುದೇ ರೀತಿಲೂ ಕೂಡ ಆ್ಯಪಲ್ ಮೇಲೆ ನಾವು ಕಟ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತಿದ್ದ ಹಾಗೆ ಅದರೊಂದು ಚೂರು ಕಲರ್ ಎಲ್ಲ ವೇರಿಯೇಷನ್ ಆಗಿಬಿಡುತ್ತಲ್ಲ, ಡಾರ್ಕ್ ಕಲರ್ ಬರೋಕ್ಕೆ ಶುರು ಆಗುತ್ತಲ್ಲ, ಆ ಥರ ಒಂದೇ ಒಂದು ಸುಳುಹು ಕೂಡ ಇರಲಿಲ್ಲ. ಹೇ ಏನಮ್ಮ ಹೀಗೆ ಹೇಳ್ತಾ ಇದೆಯಾ, ಹೇಗಿದು, ಏನಿದಲ್ಲ ಮ್ಯಾಜಿಕ್ ಅಂತ ಕೇಳಿದಕ್ಕೆ ಅವಳು ನನಗೆ ಒಂದು ಟಿಪ್ಸ್ ಹೇಳ್ಕೊಟ್ಟಿದ್ದಾಳೆ. ಆ ಟಿಪ್ಸ್ ಏನು ಅಂತ ನಾನೀಗ ಹೇಳಲ್ಲ, ಬದಲಾಗಿ ನಿಮ್ಗೇನಾದರೂ ಈ ಬಗ್ಗೆ ಐಡಿಯಾ ಇದ್ದರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ವಾಟ್ಸಪ್ ಮುಖಾಂತರ. ನಿಮ್ಮ ಆ ವಿಚಾರ ಏನು ಅನ್ನೋದನ್ನು ನಾನು ನಿಮ್ಮನೇ ಆನ್ ಏರ್ ತಗೊಂಡು ಮಾತಾಡಿಸಿ ಬೇರೆಯವ್ರಿಗೆಲ್ಲ ಹೇಳ್ತೀನಿ. ಓಕೆ, ಸಂದೇಶ ಕಳಿಸೋದಾದರೆ 9484901093 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ರವಾನೆ ಮಾಡಿ ನಮಗೆ ನಿಮ್ಮ ಮಾತನ್ನು ಬೇಗ ಬೇಗ ಹೇಳಿ. ಆಗಬಹುದಾ?
3: ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಮಸಾಲ್ ದೋಸೆ, ರವಾ ದೋಸೆ, ಕೇಸರಿ ಬಾತ್, ವಂಗಿ ಬಾತ್, ಪುರಿ ಸಾಗ್, ಚೌಚೌ ಬಾತ್, ಗುಲಾಬ್ ಜಾಮೂನ್, ರಸಗುಲ್ಲ, ಕ್ಯಾರೆಟ್ ಹಲ್ವಾ, ಬಾಸುಂದಿ, ಏನ್ ಬೇಕು ಹೇಳಿ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ ಸಂದೇಶಗಳು ಬಂದಿದೆ. ಬಟ್ ಆದರೆ ನೀವೆಲ್ಲ ಹೇಳೋಕೆ ಹೊರಟಿರುವಂತಹ ವಿಚಾರ ಸ್ವಲ್ಪ ಕನ್ಫ್ಯೂಷನ್ ಲೀಡ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ನಾನೇ ಹೇಳಿ ಬಿಡುವೆನು. ಅರೆ, ಆಪಲ್ ಕಟ್ ಮಾಡಿದಾಗ ಯಾಕಪ್ಪ ಅದು ಒಂದು ರೀತಿಯಾದಂತಹ ಗಾಢವಾದ ಬಣ್ಣ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ನಾವು ಕೇಳಿಸೋದು ಬ್ರೌನ್ ಕಲರ್ ಅಂತ ಹೇಳಬಹುದು. ಅದಕ್ಕೆ ಒಂದು ಕಾರಣ ಇದೆ ಕಣ್ರಿ. ಇದರ ಹಿಂದೆ ಒಂದಷ್ಟು ಜನ ಆಟಗಾರರಿದ್ದಾರೆ. ಯಾರಪ್ಪ ಆಟಗಾರರು ಅಂದರೆ ಕೆಮಿಕಲ್ ಅನ್ನೋ ಆಟಗಾರರು. ಸಾಮಾನ್ಯವಾಗಿ ಅಲ್ಲಿ ಒಂದು ನ್ಯಾಚುರಲ್ ಆದ ಎನ್ಝೈಮ್ಗಳಿವೆ, ಅದನ್ನು ಪಾಲಿಫಿನಾಲ್ ಆಕ್ಸಡೇಸ್ PPO ಅಂತ ಹೇಳಿ ಕರೀಲಾಗುತ್ತೆ. ಮತ್ತು ಈ ಒಂದು PPOಗಳೇನಿದೆ ಅದು ಪ್ಲಾಂಟ್ ಕಾಂಪೌಂಡ್ಸ್ನಲ್ಲಿರೋದನ್ನು ಪಾಲಿಫಿನಾಲ್ಸ್ ಅಥವಾ ಫಿನಾಲ್ಸ್ ಅಂತ ಹೇಳಿ ಕರೀಲಾಗುತ್ತೆ. ಇದು ಹೇಗಪ್ಪ ಕೆಲಸ ಮಾಡುತ್ತೆ, ಹೇಗಪ್ಪ ಕಲರನ್ನು ಬದಲಾಯಿಸ್ಬಿಡುತ್ತೆ ಅಂತ ಹೇಳಿದ್ರೆ, ಆ್ಯಪಲನ್ನು ಕಟ್ ಮಾಡಿದಾಗ ಅದು ಮೊದಲನೇದಾಗಿ ಎನ್ಝೈಮ್ಗಳಿಂದ ಬೇರ್ಪಡುತ್ತೆ. ಪಾಲಿಫಿನಾಲ್ ಅನ್ನೋದನ್ನು ಬೇರ್ಪಟ್ಟು ಅದು ಏನಾಗುತ್ತೆ, ಆಕ್ಸಿಜನ್ ಜೊತೆಯಾಗುತ್ತೆ. ಸೊ ಆ ಒಂದು ಸಮಯದಲ್ಲಿ ಈ ಎನ್ಝೈಮ್ಗಳೇನಿದೆ ಅದು ಎಲ್ಲದೂ ಆಕ್ಸಿಜನನ್ನು ಬಳಸ್ಕೊಳುತ್ತೆ. ಅಂದರೆ ಆಕ್ಸಿಜನ್ ಅಂದರೆ ಗಾಳಿ ಇರುವಂತಹ ಆಕ್ಸಿಜನ್, ಆಮ್ಲಜನಕವನ್ನು ಬಳಸ್ಕೊಂಡು ಪಾಲಿಫೆನಾಲ್ಗಳನ್ನು ಆಕ್ಸಿಡೈಸ್ ಮಾಡಿಸ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಕ್ವಿನೋನೇಸ್ ಅನ್ನುವಂತಹ ಕಾಂಪೌಂಡ್ಗಳು ಉಂಟಾಗುತ್ತೆ. ಈ ಕ್ವಿನೋನೇನ್ ಅನ್ನೋ ಕಾಂಪೌಂಡ್ಗಳೆಲ್ಲ ಏನಿದೆ ಅಲ್ಲ, ಅದು ಉಳಿದಂತಹ ಅಮೈನೋ ಆಸಿಡ್ಗಳು, ಅಮೈನೋ ಆಮ್ಲಗಳ ಜೊತೆಯಾಗಿ ರಪ್ ಅಂತ ಹೇಳಿ ಒಂದಷ್ಟು ರಿಯಾಕ್ಟ್ ಮಾಡಿಬಿಡುತ್ತೆ. ಆ ಸಮಯದಲ್ಲಿ ಮೆಲನಿನ್ನನ್ನು, ಅಂದರೆ ಮೆಲನಿನ್ ಬಗ್ಗೆ ಕೇಳೇ ಇರ್ತೀರ, ಸೊ ಮೆಲನಿನ್ನನ್ನು ಅದು ರ್ಯಾಪಿಡ್ ಆಗಿ ಪ್ರೊಡ್ಯೂಸ್ ಮಾಡಿಬಿಡುತ್ತೆ. ಇದರಿಂದಾಗಿ ಈ ಒಂದು ಬಣ್ಣ ಬದಲಾಗುವುದು. ಅರೆ, ಮೆಲನಿನ್ ಅಂದರೆ ಎಲ್ಲೋ ಕೇಳಿದಿನಲ್ಲ ಅಂದರೆ ಖಂಡಿತವಾಗ್ಲೂ ಕೇಳಿರ್ತೀರಾ. ನಮ್ಮ ಮನುಷ್ಯನ ದೇಹದಲ್ಲಿ ಮತ್ತು ಹೇರ್ ಬಣ್ಣದಲ್ಲಿ ಒಂದು ಕಪ್ಪು ಮತ್ತು ಬ್ರೌನ್ ಪಿಗ್ಮೆಂಟ್ಗಳು ಉಂಟಾಗೋದಕ್ಕೆ ಕಾರಣನೇ ಈ ಮೆಲನಿನ್. ಅಲ್ಲ, ಈ ಥರ ಕಟ್ ಮಾಡಿದ ತಕ್ಷಣ ಬಣ್ಣ ಬದಲಾಗ್ಬಿಡುತ್ತೆ ಆ್ಯಪಲಲ್ಲಿ ಅಂದರೆ, ಆರಾಮಾಗಿ ನಮ್ಮ ಕೂದಲನ್ನು ಹಾಗೆ ಸವರ್ಕೊಂಡಿದ ತಕ್ಷಣ ಬಣ್ಣ ಬದಲಾಗೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಈ ಮೆಲನಿನ್ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಖಂಡಿತವಾಗ್ಲೂ ಅನ್ನಿಸ್ಲೇಬೇಕು, ಅದೇ ಅಲ್ವೇನ್ರಿ ನಮ್ಮೆಲ್ಲರ ಯಾವಾಗ್ಲಿನ ಖುಷಿ ವಿಚಾರ. ಎಸ್, ಹೌದು. ಸರಿ, ಹಾಗಾದರೆ ಈ ಒಂದು ಬಣ್ಣವನ್ನು ಆ್ಯಪಲ್ನಿಂದ ಕಟ್ಟಾಗುವಂತಹ ಬಣ್ಣವನ್ನು ಬದಲಾಯಿಸುವುದು ಹೇಗೆ ಗೊತ್ತಾಗಬೇಕು ಅಂದರೆ ಹಾಡುಗಳನ್ನು ಕೇಳ್ತಾ ಇರಿ, ಜೊತೆಯಾಗ್ರಿ, ನಾನು ತಿಳಿಸ್ಕೊಡ್ತೀನಿ ಈ ಹಾಡುಗಳ ನಂತರ. ಕನ್ನಡ ಕಾಮನಬಿಲ್ಲು 101.3 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವಿ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

5:51 55 ಸೆಕೆಂಡ್ ಜೊತೆಯಾಗಿದ್ವಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಇದು. ಇವತ್ತು ಮಾತಾಡ್ತಾ ಇದ್ವಿ ಆಪಲ್ ನ ಬಗ್ಗೆ. ಆಪಲ್ ಕಟ್ ಮಾಡಿದಾಗ ಅದರಲ್ಲಿ ಬ್ರೌನ್ ಕಲರ್ ಬರುವುದು, ಇದಕ್ಕೆಲ್ಲ ಕಾರಣವನ್ನ ಕೂಡ ಕಂಡುಹಿಡಿದ್ವಿ. ಬಯಂಡ್ ಮೆಲನಿನ್ ಅನ್ನೋ ಪಾಯಿಂಟ್ಗೆ ಬಂದು ನಿಂತಿದ್ವಿ. ಸರಿ, ಹಾಗಾದ್ರೆ ಈ ಒಂದು ಆಪಲ್ ನ ಕಟ್ ಮಾಡಿ ಸಾಮಾನ್ಯವಾಗಿ ಮನೇಲಿ ಮಕ್ಕಳಿಗೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬೇಕು, ಅಥವಾ ನಾವೆಲ್ಲಾದ್ರೂ ಹೊರಗಡೆ ಹೋದಾಗ ಫುಲ್ ಹೆಲ್ದಿ ಆಗಿರೋ ಥರನೇ ತೆಗೆದುಕೊಂಡು ಹೋಗಿ ತಿನ್ಬೇಕು, ಬಟ್ ಆದ್ರೆ ಬ್ರೌನಿಶ್ ಕಲರ್ ನೋಡಿದ್ರೆ ತಿನ್ನೋಕೆ ಮನಸ್ಸಾಗಲ್ಲ, ಏನಪ್ಪ ಮಾಡೋದು ಅನ್ನೋ ಪ್ರಶ್ನೆ ನಿಮ್ಮಲ್ಲಿದ್ರೆ ತುಂಬಾ ಈಸಿಯಾದ ಒಂದಷ್ಟು ಸಲ್ಯೂಷನ್ಸ್ ಇದೆ. ನಾ ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಹೇಳ್ಕೊಟ್ಲು ಅಂದ ಆ ಸಲ್ಯೂಷನ್ಸ್. ಏನೇನಪ್ಪ ಈ ಒಂದು ಸಲ್ಯೂಷನ್ ಅಂತ ಹೇಳಿದ್ರೆ, ತುಂಬಾ ಅಂದ್ರೆ ತುಂಬಾ ಈಸಿ ಆದಂತಹ ಸಲ್ಯೂಷನ್ಸ್ ಕಂಡ್ರಿ. ನಿಮ್ಮ ಮನೆಯಲ್ಲಿರುವಂತಹ ಒಂದು ಪಾತ್ರೆಯಲ್ಲಿ ಒಂದ್ ಸ್ವಲ್ಪ ನೀರಿಗೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕಿ ಕಲಸ್ಬಿಟ್ಟು ಅದನ್ನ ಒಂದು ಉಪ್ಪು ನೀರಾಗಿ ಮಾಡಿ ಅದರಲ್ಲಿ ಸ್ವಲ್ಪ ಹೊತ್ತು ಈ ಒಂದು ಆಪಲ್ ಕಟ್ ಮಾಡ್ತಿದ್ದ ಹಾಗೆ ನೆನೆಸ್ಬಿಡಿ. ಖಂಡಿತವಾಗ್ಲೂ ಆ ಒಂದು ಸಲ್ಯೂಷನ್ ಅಲ್ಲಿ ನೆನೆಸಿದ ನಂತರ ಒಂದ್ ಸ್ವಲ್ಪ ನೀರಲ್ಲಿ ತೊಳೆದು ಅದನ್ನ ಲೈಟ್ ಆಗಿ ನೀರನ್ನ ಹೋಗುವ ಹಾಗೆ ಟ್ಯಾಪ್ ಮಾಡಿ ಡಬ್ಬದಲ್ಲಿ ನೀವು ಪ್ಯಾಕ್ ಮಾಡ್ಬೋದು. ಇಲ್ಲ ನೀವು ಅನ್ನೋದಾದರೆ ನನಗೆ ಈ ಥರದ ಇಷ್ಟ ಆಗಲ್ಲ, ಉಪ್ಪು ಅನ್ಸುತ್ತೆ ನನಗೆ, ಹುಳಿ ಅಂದ್ರೆ ತುಂಬ ಇಷ್ಟ ಆಗುತ್ತೆ ಅನ್ನೋದಾದರೆ ಇದೇ ಕೆಲಸನ ಏನು ಮಾಡ್ಬೋದು ಅಂದರೆ, ಸ್ವಲ್ಪ ನಿಂಬೆ ರಸಕ್ಕೆ ನೀರನ್ನು ಮಿಕ್ಸ್ ಮಾಡಿ ಅದನ್ನು ಡೈಲ್ಯೂಟ್ ಮಾಡಿಕೊಂಡು ಅದರಲ್ಲಿ ಈ ಒಂದು ಆ್ಯಪಲನ್ನು ಕಟ್ ಮಾಡಿರೋ ಆ್ಯಪಲನ್ನು ನೆನೆಸಬಹುದು. ಆ್ಯಕ್ಚುಲಾಗಿ ಇನ್ನೊಂದಷ್ಟು ಜನ ಇಲ್ಲ ರೀ ನನಗೆ ಹುಳಿನೂ ಆಗಲ್ಲ ಉಪ್ಪು ಆಗಲ್ಲ, ಬಟ್ ಏನಾದರೂ ಸ್ವೀಟ್ ಸ್ವೀಟ್ ಆಗಿ ಸಿಗುತ್ತಾ ಅಂತ ಕೇಳಿದ್ರೆ, ಆ್ಯಕ್ಚುಲಿ ಅದಕ್ಕೂ ಕೂಡ ಉತ್ತರ ಇದೆ. ಏನಂತ ಹೇಳಿದ್ರೆ, ನೀರಿನ ಜೊತೆಯಾಗಿ ಲೈಟಾಗಿ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ತಿರುಗಿಸಿ ಬಿಟ್ಟು, ಅದು ಕರಗೋದಿಲ್ಲ ಬಟ್ ಆದರೆ ಆದಷ್ಟು ಹಂತದಲ್ಲಿ ತಿರುಗಿಸಿ ಒಂದಷ್ಟು ಡಿಸಾಲ್ವ್ ಆಗೋ ರೀತಿಯಲ್ಲಿ ಮಾಡಿ ಮತ್ತೆ ಇದೇ ಆ್ಯಪಲ್ನ ಅದಕ್ಕೆ ನೆನಪಿಸ್ಬೋದು. ಎಸ್, ಇದೆಲ್ಲನೂ ಆಗೋದಿಲ್ಲ ಅನ್ನೋದಾದರೆ, ಬರೀ ಸ್ವಲ್ಪ ಇದ್ರೆ ಓಕೆ ರೀ ಅನ್ನೋದಾದರೆ, ಸ್ವಲ್ಪ ಕೋಲ್ಡ್ ಐಸ್ ವಾಟರ್ನ ಕೂಡ ನೀವು ಬಳಸಬಹುದು. ನೋಡಿ, ಇವೆಲ್ಲ ಐಟಮ್ಸನ್ನು ನೀವು ಬಳಸಿ, ಇದೆಲ್ಲವನ್ನು ನೀವು ಉಪಯೋಗಿಸಿ, ಖಂಡಿತವಾಗ್ಲೂ ಕಟ್ ಮಾಡಿರೋ ಆ್ಯಪಲ್ಲು ಕೆಡದೇ ಇರುವ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಇರಿಸ್ಕೋಬಹುದಾಗುತ್ತೆ. ಚೆನ್ನಾಗಿದೆ ಅಲ್ವಾ ಟಿಪ್ಸು?

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

ಆರು ಗಂಟೆ ಆಗೋಯ್ತು, 45 ಸೆಕೆಂಡು ಕಳೆದು ಹೋಯ್ತು. ಈ ಹೊತ್ತಲ್ಲಿ ನಾವು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋ ಹೊತ್ತಾಗಿದೆ. ಸುಧಾ ಅವರು ಬೂದಿಹಾಳಿಂದ ಸಂದೇಶ ಕಳಿಸಿದ್ರು, ಅದಾದ ನಂತರ ಆನಂದ ಕುಲಕರ್ಣಿ ಸುಲೇಪೇಟಾ ನಿಮ್ಮ ಸಂದೇಶನೂ ಕೂಡ ಬಂದು ನಮ್ಮನ್ನ ತಲುಪಿತ್ತು. ಎಲ್ಲರಿಗೂ ಪ್ರೀತಿ

ಮನದಿಂದ ಧನ್ಯವಾದಗಳು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಇನ್ನೊಂದು ಸಖತ್ತಾದ ಗೀತೆಯ ಜೊತೆಯಾಗಿ. ಸದಾ ಕೇಳ್ತಾರೆ FM ರೇನ್ಬೋ 101.3 MHz ವತಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೀವಿ. ಕೇಳ್ತಾರಿ ಇತರರಿಗೂ ಕೇಳಿಸ್ತಾರಿ. ಈ ಸಂಜೆಯಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿರ್ತೀನಿ, ನಿಮ್ಮ ಅಮ್ಮ ಮತ್ತ. ಇದು FM ರೇನ್ಬೋ 101.3 MHz ಮ್ಯೂಸಿಕಲ್ ಯಾರ್ಸ್.

ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓದಿದ್ದು ಪಾಲಿಮರ್ ಟೆಕ್ನಾಲಜಿ, ಹೆಚ್ಚು ಕಡಿಮೆ ಜೀವನ ಪೂರ್ತಿ ಇದ್ದಿದ್ದು ಮುಂಬೈನಲ್ಲಿ, ಆದರೆ ಬರೆದದ್ದು ಉಸಿರಾಡಿದ್ದು ಹನೇಹಳ್ಳಿಯನ್ನ. ಕನ್ನಡದ ಶ್ರೇಷ್ಠ ಕಥೆಗಾರರು ಯಶವಂತ ಚಿತ್ತಾಲರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಹನೇಹಳ್ಳಿ ಇವರ ಊರು. ಕೊಂಕಣಿ, ಮರಾಠಿ, ಕನ್ನಡ, ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರು. ಪುರುಷೋತ್ತಮ, ಶಿಕಾರಿ, ಮೂರು ದಾರಿಗಳು ಇವರ ಕಾದಂಬರಿಗಳು. ಎಷ್ಟು ಸಲ ಓದಿದರೂ ಮರು ಓದು ಬಯಸುವ ಜೀವನದ ಸೆಲೆಯ ಕೃತಿಗಳು. ಕಥೆಯಾದಳು ಹುಡುಗಿ ಮನ ಕಲಕುವ ಕಥೆ. ಕಲಾತ್ಮಕತೆ, ಸೃಜನಶೀಲತೆಯ ಒಂದು ವಿಭಿನ್ನ ಆಯಾಮವನ್ನು ತೋರಿಸಿದರು ಯಶವಂತ ಚಿತ್ತಾಲರು. ಅವರ ಧ್ವನಿಯ

0: ಈಗ ಕೇಳೋಣ.
1: ನಾನು ಕಥೆಗಾರನಾಗುವುದರಲ್ಲಿ ಸಾಹಿತ್ಯಕ್ಕೆ ಬಂದದ್ದೇ ಒಂದು ದೊಡ್ಡ ಆಕಸ್ಮಿಕ. ಬಹುಶಃ ಸಾಹಿತ್ಯದಲ್ಲಿ ನನ್ನ ಆಸ್ಥೆ ಕೇಳಿಸಿದ್ದು ನನ್ನ ಅಣ್ಣ ಗಂಗಾಧರ ಚಿತ್ತಾಲ್ ಕವಿಗಳು. ಅವರಿಗೆ ಸಾಹಿತ್ಯದಲ್ಲಿ ತುಂಬ ಆಸ್ಥೆ. ಅವರು ವಿದ್ಯಾರ್ಥಿಗಳಿದ್ದಾಗ ಧಾರವಾಡದಲ್ಲಿದ್ದರು, ನಾವು ಇದ್ದದ್ದು ಹನಿಹಳ್ಳಿಯಲ್ಲಿ. ರಜೆಗೆ ಊರಿಗೆ ಬಂದಾಗೆಲ್ಲ ಒಂದೇ ಬೇಂದ್ರೆಯವರ ಕಾವ್ಯವನ್ನ ಅಥವಾ ಮಾಸ್ತಿಯವರ ಕಥೆಗಳನ್ನ ಅವರು ಓದಿ ತೋರಿಸಿದ್ದರು. ಅವರು ಓದಿ ತೋರಿಸಿದ ಮೊಸರಿನ ಮಂಗಮ್ಮ ಈ ಕಥೆ ಈಗಲೂ ನನ್ನ ಕಿವಿ ತುಂಬಿ ನಿಂತಿದೆ ಅನ್ನುವಂಥ ಅನುಭವ. ಅದರಿಂದಾಗಿ ನನ್ನ ಆಸ್ಥೆ ಆರಂಭವಾದದ್ದೇ ಒಂದು ರೀತಿಯಿಂದ ಮಾಸ್ತಿಯವರ ಕಥೆಯ ಮುಖಾಂತರ. ಸ್ಪಷ್ಟವಾಗಿ ಬರದ ಕಥೆ ಬರದ ಅನುಭವವಂತೂ ನನಗೆ ಇನ್ನೂ ಆಶ್ಚರ್ಯಕ್ಕೆ ಕಾರಣವಾಗಿ ಉಳಿದಿದೆ. 1949 ಕಾರವಾರದ ಸಮೀಪ ಒಂದು ಹಳ್ಳಿ, ಬಾಡ ಎನ್ನುವ ಹೆಸರಿನ ಹಳ್ಳಿ, ಅಲ್ಲಿ ಕೆಲವು ತಿಂಗಳ ಮಟ್ಟಿಗೆ ನಾನು ಶಾಲಾ ಮಾಸ್ತರನಾಗಿದ್ದೆ. ಇದು ಬಹಜನರಿಗೆ ಗೊತ್ತಿಲ್ಲದ ಸಂಗತಿ. ಆಗ ಒಂದು ದಿನ ಮಧ್ಯಾಹ್ನ ಯಾವ ಪೂರ್ವ ಸೂಚನೆಯೂ ಇಲ್ಲದೇನೆ, ಯಾವ ಪೂರ್ವ ತಯಾರಿಯೂ ಇಲ್ಲದೇನೆ ಕಥೆ ಬರೆಯುವ ಹುಕ್ಕಿ ಬಂದ್ಬಿಡ್ತು. ಬರೀಲಿಕ್ಕೂತೆ ಬರದೆ, ಅದೇ ನನ್ನ ಮೊಟ್ಟ ಮೊದಲಿನ ಕಥೆ ಬೊಮ್ಮೆಯ ಹುಲ್ಲು ಹೊರೆ. ನೋಡಿ, ಮತ್ತೆ ನಾನು ಮೊಟ್ಟ ಮೊದಲನೇ ಬರೆದ ಕಥೆಯೇ ಶೋಷಣೆಯ ಬಗ್ಗೆ ಆಗಿತ್ತು ಎನ್ನುವ ಮಾತು ಈಗ ನನದಾಗ ನನಗೂ ಆಶ್ಚರ್ಯವಾಗ್ತದೆ. ಈ ಕಥೆ ಶೋಷಣೆಯ ಬಗ್ಗೆ ಆಗಿತ್ತು ಎನ್ನುವ ಮಾತು ಹೊಳೆದದ್ದು ಈಗ ಈ ಹೊತ್ತಿನ ಸಾಹಿತ್ಯದ ಸನ್ನಿವೇಶದಲ್ಲಿ. ಆಗ ನನ್ನ ಶಕ್ತಿಗೆ ಸಾಲುವಂಥ, ನನ್ನ ಭಾಷೆಗೆ ಒಗ್ಗುವಂಥ ಒಂದು ಥೀಮು ಅಷ್ಟೇ. ಬಹಳ ಸಣ್ಣ ಕಥೆ ಅದು. ಬರೆದ ಮೇಲೆ ಶೀರ್ಷಿಯ ಒಂದು ವಾರಪತ್ರಿಕೆಗೆ ಕಳಿಸಿದ್ದೆ. ವಾಲಗಳ್ಳಿಯವರು ಅದನ್ನು ಪ್ರಕಟಿಸಿದ್ರಷ್ಟೇ ಅಲ್ಲ, ಇಂಥ ಕಥೆಗಳನ್ನು ನೀವು ಮುಂದೆ ಬರೀಬೇಕು ಅನ್ನುವಂಥ ಉತ್ತೇಜನ ಕೂಡ ಕೊಟ್ಟರು. ಮುಂದೆ ನಿಜವಾಗಿ ನಾನು ಕಥೆಗಾರ ಅನ್ನಿಸಿಕೊಳ್ಳಲು ತೊಡಗಿದ್ದು ಮಾಸ್ತಿಯವರು ಪ್ರಕಟಿಸುತ್ತಿದ್ದ ಜೀವನ ಮಾಸ ಪತ್ರಿಕೆಗೆ ಕಳ್ಳಗಿರಿಯಣ್ಣ, ಉತ್ತುಮೆ ಅಂತ ಕಥೆಗಳನ್ನು ಕಳಿಸಿದಾಗ, ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನನ್ನು ಪ್ರೋತ್ಸಾಹಿಸಿದಾಗ, ನಾನು ನನ್ನ ಮೊದಲನೇ ಕಥಾಸಂಗ್ರಹ ಸಂದರ್ಶನ ಪ್ರಕಟವಾದಾಗ ಅದರ ಪ್ರತಿಯೊಂದನ್ನು ಪೂಜ್ಯರಾದ ಮಾಸ್ತಿಯರಿಗೆ ಕಳಿಸಿ ಅವರ ಆಶೀರ್ವಾದ ಬೀಡಿದ್ದೆ. ಯಾಕಂದರೆ ಮಾಸ್ತಿಯವರ ಪ್ರಭಾವ ಬರೇ ನನ್ನ ಕಥೆಗಳ ಆರಂಭದಲ್ಲಷ್ಟೇ ಅಲ್ಲ, ಹಲವರು ಹೇಳಿದ ಹಾಗೆ ನನ್ನ ಇಡೀ ಸಾಹಿತ್ಯದ ಮೇಲೆ ಅವರ ಪ್ರಭಾವ ಇದೆ. ನಾನು ತುಂಬ ಮೆಚ್ಚಿಕೊಂಡ, ತುಂಬ ಪ್ರೀತಿಸಿದ ಲೇಖಕ ಮಾಸ್ತಿಯವರು. ಅವರಿಗೆ ಆ ಪ್ರತಿ ಕಳಿಸಿದಾಗ ಅವರು ನನಗೆ ಬರುವ ಒಂದು ಪತ್ರ, ಅದರಲ್ಲಿ ಒಂದು ವಾಕ್ಯ ಬಹುಶಃ ನನ್ನ ಸಾಹಿತ್ಯಿಕ ಬೆಳವಣಿಗೆಯ ದಾರಿದೀಪವಾಗಿ ಉಳಿದಿದೆ. ಅವರು ಹೇಳಿದ ಮಾತು ಸಾಧಾರಣ ನಾನು ನನ್ನದು ಹೇಳಬಹುದಾದರೆ, ಜೊತೆಗಾರ ಜೀವದ ಜೀವನದಲ್ಲಿ ಪ್ರೀತಿಯಿಂದ ಬೆರೆತು ಅದರ ಸುದ್ದಿಯನ್ನು ಇನ್ನೊಬ್ಬರಿಗೆ ತಿಳಿಸುವ ಆಸೆಯಲ್ಲಿ ಸಾಹಿತ್ಯ ಹುಟ್ಟಿದಾಗ ಅದು ಸಾಹಿತ್ಯ ಎಂಬ ಕರ್ಮಕ್ಕೆ ಹೆಸರನ್ನು ತರುತ್ತದೆ ಅನ್ನುವಂಥ ಅರ್ಥದ ಮಾತು. ಮುಖ್ಯವಾಗಿ ಸಾಹಿತ್ಯದ ಹುಟ್ಟಿಗೆ ಇದೇ ಕಾರಣ, ಮನುಷ್ಯನಲ್ಲಿಯ ಜೀವಂತ ಆಸ್ಥೆ. ಕಥೆ ಕಾದಂಬರಿಯ ಕಥಾನಕದ ಧಾಟಿಗೆ ಕೂಡ ಇದೇ ಕಾರಣ, ಮನುಷ್ಯನಲ್ಲಿ ಆಸ್ಥೆ. ಯಾಕಂದರೆ ಮನುಷ್ಯನ ಬಗ್ಗೆ ಹೇಳ ಹೊರಟದ್ದೆಲ್ಲವೂ ಕಥೆಯ ಧಾಟಿಯನ್ನು ಸಹಜವಾಗಿಯೇ ಪಡೆಯುತ್ತದೆ. ಬರೇ ನನ್ನ ಕಥೆಗಳಿಗೆ ಮಾತ್ರ ಅಲ್ಲ, ಬಹುಶಃ ಎಲ್ಲ ಕಥಾ ಸಾಹಿತ್ಯಕ್ಕೆ ಮೂಲವಾದ ಆಸ್ಥೆ ಮನುಷ್ಯನಲ್ಲಿಯ ಪ್ರೀತಿ, ಮನುಷ್ಯನ ಬಗ್ಗೆ ಇರಬೇಕಾದ ಆಸ್ಥೆ. ನನ್ನ ಮೊದಲನೇ ಕಥಾ ಸಂಗ್ರಹದಲ್ಲಿ ಈ ಮನುಷ್ಯನ ಬಗೆಗಿನ ಒಂದು ಆಸ್ಥೆ ಇದೆ ಅಂತ ಹೇಳೋದು ನೀವು, ಬಹುಶಃ ಎಲ್ಲ ಕಥೆಗಳ ಬಗ್ಗೆ ಸಹ ಹೇಳಬಹುದಾದ ಮಾತು ಅಂತ ಕನಿಸ್ತದೆ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಯಶವಂತ ಚಿತ್ತಾಲ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಇಪ್ಪತ್ತು ನಿಮಿಷ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
1: ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಭಾರತ ಸಂಯುಕ್ತ ರಾಜ್ಯಾಮೆರಿಕಾ ದೇಶೌ ರಣನೀತಿಕ ಸಹಭಾಗಿತಾಂ ಸುದೃಢೀಕರಣಾಯ ಪುನಃ ಪುಷ್ಟಿಂ ಕೃತವಂತೌ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಶೀಘ್ರ ವ್ಯಾಪಾರ ಸಂಧೇಃ ಆಹ್ವಾನಂ ಅಕರೋತ್. ಸಹೈವ ರಾಷ್ಟ್ರಸ್ಯ ಕೃತೆ ಊರ್ಜಾ ಆಪೂರ್ತೇಃ ವಿವಿಧೀಕರಣೆ ಬಲಂ ಅದದಾತ್. ಪಶ್ಚಿಮ ಬಂಗಾಳ ರಾಜ್ಯೆ ಭಾರತೀಯ ಜನತಾ ಪಾರ್ಟಿತಿ ದಳಸ್ಯ ಪ್ರತ್ಯಾಶಿ ದೇವಾಂಶು ಪಾಂಡಾ ಇತ್ಯೇಷಃ ಫಾಲ್ಟಾ ವಿಧಾನಸಭಾಕ್ಷೇತ್ರಸ್ಯ ಪುನರ್ನಿರ್ವಾಚನೆ ಮಹತಿ ವಿಜಯಂ ಅವಾಪ್ನೋತ್. ಅಮೆರಿಕೀಯ ವಿದೇಶಮಂತ್ರಿ ಮಾರ್ಕೋ ರುಬಿಯೋ ಉಕ್ತವಾನ್ ಯತ್ ಭಾರತಂ ಸಂಯುಕ್ತ

0: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
0: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: 101.3 ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮನಸ್ಸುಗಳ ಮಾತು. ಆರಂಭಿಸೋ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ಜೆ ನಾಯನ. ನಾವೆಲ್ಲರೂ ದಿನದ 24 ಗಂಟೆನೂ ಯಾರ ಜೊತೆನಾದ್ರೂ ಮಾತಾಡ್ತಾ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಒಳಗಡೆ ಇರೋ ಮನಸ್ಸಿನ ಜೊತೆ ಮಾತ್ರ ನಿರಂತರವಾಗಿ ಮಾತಾಡ್ತಾನೆ ಇರ್ತೀವಿ. ಅತಿಯ

ಅದು ಯೋಚನೆಗಳು, ಹಳೆ ನೆನಪುಗಳನ್ನ ಕಸ ಗುಡಿಸ್ತಾ ನಾಳೆ ಏನಾಗುತ್ತೋ ಅನ್ನೋ ಆತಂಕದ ಕೋಟೆ ಕಟ್ತಾ ಇರ್ತೀವಿ. ಹೀಗೆ ಮನಸ್ಸು ಸದಾ ಬಡಬಡಿಸ್ತಾನೆ ಇರುತ್ತೆ. ನಮ್ಗೆ ಅರಿವಿಲ್ಲದೆ ನಾವು ಸೃಷ್ಟಿಸ್ಕೊಳ್ಳೋ ಈ ಕಾಲ್ಪನಿಕ ಜಗತ್ನಲ್ಲಿ ತೇಲಾಡ್ತಾ ಇರ್ತೀವಿ.

ಇದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಹೀಗೆ ನಮ್ ಕರಾವಳಿ ತೀರದ ಊರೊಂದ್ರಲ್ಲಿ ಒಬ್ಬ ಫೋಟೋಗ್ರಾಫರ್ ಇದ್ದ. ಪ್ರಕೃತಿ ಅದ್ಭುತ ಕ್ಷಣಗಳನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದಂದ್ರೆ ಅವನಿಗೆ ಪ್ರಾಣ. ಒಂದಿನ ಸಂಜೆ ಸಮುದ್ರದ ದಂಡೆ ಮೇಲೆ ಸೂರ್ಯ ಮುಳುಗೋ ಆ ಬ್ಯೂಟಿಫುಲ್ ದೃಶ್ಯನ ಫೋಟೋ ತೆಗಿಲಿಕ್ಕೆ ಕಾಯ್ತಾ ಕೂತಿದ್ದ. ಆಕಾಶವೆಲ್ಲ ಕೆಂಪು, ಹಳದಿ, ಕಿತ್ತಳೆ ಬಣ್ಣಗಳಿಂದ ತುಂಬ ಹೋಗಿತ್ತು. ಅಲೆಗಳು ಬಂದು ದಂಡೆಗೆ ಅಪ್ಪಳಿಸ್ತಾ ಇದ್ವು. ಅಷ್ಟರಲ್ಲಿ ಕಣ್ಣಿಗೆ ಒಬ್ಬ ಸಣ್ಣ ಹುಡುಗ ಕಂಡ. ಆ ಹುಡುಗ ಸಮುದ್ರದ ಮರಳಲ್ಲಿ ತನಗೊಂದು ಸುಂದರವಾದ ಮನೆ ಕಟ್ತಾ ಇದ್ದ. ತುಂಬಾ ಆಸೆ ಪಟ್ಟು ಕಷ್ಟಪಟ್ಟು ಗೋಪುರಗಳನ್ನೆಲ್ಲ ಮಾಡಿ ಆ ಮನೆ ಇನ್ನೇನು ಫಿನಿಶಿಂಗ್ ಟಚ್ ಕೊಡೋದ್ರಲ್ಲಿದ್ದ. ಆದ್ರೆ ಅಷ್ಟರಲ್ಲೇ ಒಂದ್ ದೊಡ್ಡ ಅಲೆ ಬಂತು. ಆ ಮರಳಿನ ಮನೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಯ್ತು. ಫೋಟೋಗ್ರಾಫರ್ ಅನ್ಕ, ಅಯ್ಯೋ ಆ ಮಗು ಈಗ ಅಳ್ಲಿಕ್ ಶುರು ಮಾಡುತ್ತೆ ಅನ್ಸುತ್ತೆ, ಪಾಪ ಅಷ್ಟೊಂದ್ ಕಷ್ಟಪಟ್ಟು ಕಟ್ಟಿದ ಮನೆ ಎಲ್ಲ ಹಾಳಾಯ್ತಲ್ಲ ಅಂತ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಆ ಹುಡುಗ ಆ ಕ್ಷಣ ಆ ಮರಳಿನ ನೋಡ್ದ, ಆಮೇಲೆ ಜೋರಾಗಿ ನಕ್ಕು ಚಪ್ಪಾಳೆ ತಟ್ಟಿ ಖುಷಿಯಿಂದ ಕಿರ್ಚದ, ವಾ ಎಷ್ಟು ದೊಡ್ಡ ಅಲೆ ಬಂತು ನೋಡು. ಆಮೇಲೆ ತಕ್ಷಣ ತನ್ನ ಕೈಲಿದ್ದ ಒಂದು ಪುಟ್ಟ ಬಕೆಟ್ ತಗೊಂಡು ಬಾ ಇನ್ನೊಂದು ಚಂದದ ಮನೆ ಕಟ್ಟೋಣ ಅಂತ ಮತ್ತದೇ ಮರಳಲ್ಲಿ ಆಟ ಆಡ್ಲಿಕ್ಕೆ ಶುರು ಮಾಡ್ದ. ಅಲ್ಲಿ ನಿಂತ ಫೋಟೋಗ್ರಾಫರ್ಗೆ ಆಶ್ಚರ್ಯ ಆಯ್ತು. ಆ ಮಗು ಸೂರ್ಯ ಮುಳುಗೋ ಆ ಸುಂದರ ಸಂಜೆನ ತನ್ನ ಆಟವನ್ನ ಎಂಜಾಯ್ ಮಾಡ್ತಾ ಇತ್ತೆ ಹೊರತು ಮನೆ ಬಿದ್ದೋಯ್ತಲ್ಲ ಅಂತ ಅಳ್ಲಿಲ್ಲ. ಮುಂದಿನ ಅಲೆ ಬಂದು ಮತ್ತೆ ನನ್ನ ಮನೆ ಮುಳುಗ್ಸಿದ್ರೆ ಏನ್ ಮಾಡೋದಪ್ಪ ಅನ್ನೋ ಯೋಚನೆಯಲ್ಲಿ ಗಾಬರಿ ಸಹ ಆಗ್ಲಿಲ್ಲ. ಆ ಕ್ಷಣದಲ್ಲಿ ಬದುಕ್ತಾ ಇತ್ತು, ಬದುಕನ್ನ ಬಂದಂತೆ ಸ್ವೀಕರಿಸ್ತಾ ಇತ್ತು. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಗೆ ಯಾವ್ದೋ ಒಂದ್ ಸಣ್ಣ ಸಮಸ್ಯೆ ಬಂದ್ರೆ ಸಾಕು, ನಮ್ ಮನಸ್ಸು ಅದ್ರ ಸುತ್ತ ಈ ಸಿನಿಮಾವನ್ನೇ ಸೃಷ್ಟಿ ಮಾಡ್ಬಿಡುತ್ತೆ. ಆ ಸಿನಿಮಾದಲ್ಲಿ ನಾವೇ ವಿಲನ್ನು, ನಾವೇ ಸಂತ್ರಸ್ತರು, ಕೊನೆಗೆ ನಾವೇ ಎಲ್ಲದನ್ನು ಕಳ್ಕೊಂಡು ಒಂಟಿಯಾಗೋ ಕ್ಲೈಮ್ಯಾಕ್ಸ್ ಕೂಡ ರೆಡಿ ಆಗ್ಬಿಟ್ಟೆ. ಆದ್ರೆ ವಾಸ್ತವದಲ್ಲಿ ಏನಾಗಿರುತ್ತೆ, ಆ ಸಿನಿಮಾದಲ್ಲಿರೋ ಯಾವ ಘಟನೆನೂ ನಮ್ ಜೀವನದಲ್ಲಿ ನಡೆದೇ ಇರಲ್ಲ, ಬಹುಶಃ ಇನ್ ಮುಂದೆ ನಡೆಯೋದೂ ಇಲ್ಲ. ಆದ್ರೂ ಕೇವಲ ಕಲ್ಪನೆಲೆ ನಾವು ನೋವನ್ನ ಅನುಭವಿಸ್ತಾ ಇರ್ತೀವಿ. ಲೇಖಕ ಮಾರ್ಕ್ ಟ್ವೈನ್ ಒಂದ್ ಮಾತು ಹೇಳ್ತಾರೆ, ನನ್ನ ಜೀವನದಲ್ಲಿ ನಾನು ಸಾವಿರಾರು ಕಷ್ಟಗಳನ್ನ ದುರಂತಗಳನ್ನ ಎಸೆದಿನಿ, ಆದ್ರೆ ಆಶ್ಚರ್ಯದ ವಿಷಯ ಏನಂತಂದ್ರೆ ಅದರಲ್ಲಿ ಮುಕ್ಕಾಲು ಪಾಲು ದುರಂತಗಳು ಕೇವಲ ನನ್ನ ತಲೆಯಲ್ಲಿ ಮಾತ್ರ ನಡೆದಿದ್ವು, ನಿಜ ಜೀವನದಲ್ಲಲ್ಲ. ಎಂಥ ಸತ್ಯ ಅಲ್ವಾ? ಸುತ ಕ್ಷಣದಲ್ಲಿ ಬದುಕಬೇಕು. ಯಾವ ವಿಷಯಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ವೋ ಅದ್ರ ಬಗ್ಗೆ ಯೋಚಿಸೋದನ್ನ ನಿಲ್ಲಿಸ್ಬೇಕು. ಮನಸ್ಸು ನಾಳೆ ಬಗ್ಗೆ ಅಥವಾ ನಿನ್ನೆ ಬಗ್ಗೆ ಅತಿಯಾಗಿ ಬಡಬಡಿಸ್ಲಿಕ್ಕೆ ಶುರು ಮಾಡಿದಾಗ ಅದಕ್ಕೆ ಪ್ರೀತಿಯಿಂದ ಹೇಳಿ ಮನಸ್ಸೇ ತುಸು ಮಾತು ನಿಲ್ಲಿಸು, ಮನಸ್ಸೇ ತುಸು ಮಾತು ನಿಲ್ಲಿಸು, ಈಗಿರುವ ಕ್ಷಣ ಅದ್ಭುತವಾಗಿದೆ, ಇದನ್ನ ನಾನು ಅನುಭವಿಸ್ಲಿಕ್ಕೆ ಬಿಡು.

ದಿನ ನೋಡಿ ಹಕ್ಕಿಗಳ ಚೀಲಿಪಿಲಿಯನ್ನ ಕೇಳಿಸ್ಕೊಳ್ಳಿ, ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ಆಗ ಮನಸ್ಸಿನ ಗದ್ದಲ ತಾನಾಗೆ ಅಡಗಿ ಒಂದು ಮಧುರವಾದ ಮೌನ ಆವರಿಸ್ಕೊಳ್ಳುತ್ತೆ. ಆ ಮೌನದಲ್ಲೇ ನಿಜವಾದ ನೆಮ್ಮದಿ ಅಡಗಿರೋದು.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸದ್ರೋಹ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರುಪಾಲು. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಹೊಸತನದ ಪರ್ವ ಆರಂಭವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ ಜೂನ್ ತಿಂಗಳಿನಿಂದ ಈವರೆಗೆ ಒಟ್ಟು 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳ ಪುಟಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗಿದೆ. ಪೋಡಿಮುಕ್ತ ಅಭಿಯಾನ 2.0 ಆರಂಭಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ 3,247 ಗ್ರಾಮಗಳನ್ನು ಪೋಡಿಮುಕ್ತಗೊಳಿಸಲಾಗಿದೆ. 8,261 ಹೊಸ ಗ್ರಾಮಗಳನ್ನು ಗುರುತಿಸಿ 2 ಲಕ್ಷ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. 2025-26 ಸಾಲಿನಲ್ಲಿ

0: ವಾಣಿಜ್ಯ ತೆರಿಗೆಯಿಂದ 110,351 ಕೋಟಿ, ಅಬಕಾರಿ ತೆರಿಗೆಯಿಂದ 40,183 ಕೋಟಿ, ನೋಂದಣಿ ಮುದ್ರಾಂಕ, ಮೋಟಾರು ವಾಹನ ಹಾಗೂ ತೆರಿಗೇತರ ರಾಜಸ್ವ ಸೇರಿ ಒಟ್ಟು ಸ್ವಂತ ರಾಜಸ್ವ 212,789 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಜಿಎಸ್ಟಿ ತೆರಿಗೆ ಸಂಗ್ರಹಣೆಯಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ 2ನೇ ಸ್ಥಾನ ಲಭ್ಯವಾಗಿದ್ದು 2023-24 ಸಾಲಿನಲ್ಲಿ 94,363 ಕೋಟಿ, 2024-25 ಸಾಲಿನಲ್ಲಿ 1,02,586 ಕೋಟಿ ಹಾಗೂ 2025-26ನೇ ಸಾಲಿನಲ್ಲಿ 110,814 ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಯಲು ಸೀಮೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರವೇ ದೊಡ್ಡ ಬರವಾಗಿ ಪರಿಣಮಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಟೀಕಿಸಿದ್ದಾರೆ. 6 ವರ್ಷಗಳಲ್ಲಿ 2460 ಕಾಮಗಾರಿಗಳಿಗೆ ಇನ್ನೂ ಚಾಲನೆ ಸಿಕ್ಕಿಲ್ಲ. ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿಗಾಗಿ ಸ್ಥಾಪಿತವಾದ ಮಂಡಳಿಯನ್ನೇ ಅನುದಾನದ ಬರದಿಂದ ಕುಂಠಿತಗೊಳಿಸಿರುವುದು ರಾಜ್ಯ ಸರ್ಕಾರದ ಘೋರ ವೈಫಲ್ಯವಾಗಿದೆ ಎಂದು ಆರೋಪಿಸಿದ್ದಾರೆ. 2025-26ರಲ್ಲಿ 269 ಕಾಮಗಾರಿಗಳ ಪೈಕಿ ಕೇವಲ ಒಂದೇ ಒಂದು ಕಾಮಗಾರಿ ಪೂರ್ಣ. 19.48 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಬಿಡುಗಡೆ ಮಾಡಿದ್ದು ಕೇವಲ 12.25 ಕೋಟಿ ರೂಪಾಯಿ ಮಾತ್ರ. ಹಾಗಾಗಿ ಇದು ಅಭಿವೃದ್ಧಿ ಸರ್ಕಾರವಲ್ಲ. ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಬೊಕ್ಕಸ ಬರಿದಾಗಿಸಿ ಈಗ ಬಯಲು ಸೀಮೆಯ ಜನರ ಭವಿಷ್ಯವನ್ನೇ ಕತ್ತಲಾಗಿಸಿದ್ದಾರೆ ಎಂದು ಅವರು ದೂರಿದ್ದಾರೆ. ರಾಜ್ಯಾದ್ಯಂತ ನಗರ ಆರೋಗ್ಯ ಕೇಂದ್ರಗಳು ಮತ್ತು ನಮ್ಮ ಕ್ಲಿನಿಕ್ಗಳಿಗೆ ಅತ್ಯಾಧುನಿಕ ಪ್ರಯೋಗಾಲಯ ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಜನಸಾಮಾನ್ಯರ ಆರೋಗ್ಯ ರಕ್ಷಣೆಯೇ ರಾಜ್ಯ ಸರ್ಕಾರದ ಆದ್ಯತೆಯಾಗಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಆರೋಗ್ಯ ಸೇವೆಗಳ ಮೂಲಕ ನಿರಂತರವಾಗಿ ಶ್ರಮಿಸುತ್ತಿದೆ. ರಾಜ್ಯದ ನಾಗರಿಕರಿಗೂ ಗುಣಮಟ್ಟದ ಚಿಕಿತ್ಸೆ ಕಲ್ಪಿಸುವುದು ಸರ್ಕಾರದ ಸಂಕಲ್ಪ. ಇದೇ ಬದ್ಧತೆಯೊಂದಿಗೆ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಪುರ ಮತ್ತು ದೇವದುರ್ಗದಲ್ಲಿ ನೂತನ ತಾಯಿ ಮಕ್ಕಳ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಇಲ್ಲಿನ ಜನರಿಗೆ ಕಳೆದ 3 ವರ್ಷಗಳಲ್ಲಿ ವಂಚಿಸುವ ಕೆಲಸ ಮಾಡಿದೆ. ಇಲ್ಲಿನ ಜನರಿಗೆ ವಿಶ್ವಾಸದ್ರೋಹ ಮಾಡಿದೆ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಒಳಜಗಳದಿಂದ ಜನಹಿತದ ಕೆಲಸಗಳನ್ನು ಕಡೆಗಣಿಸಲಾಗಿದೆ. ಜನಹಿತಕ್ಕೂ ಈ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತಿರುವ ನಾಯಕರು ಸರ್ಕಾರವನ್ನು ತಮಗಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಕಾಂಗ್ರೆಸ್ಸಿನ ಎಟಿಎಂ ಆಗಿದೆ ಎಂದು ದೂರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿಯ ಅಳ್ವೇಕೋಡಿ ಸಮೀಪದ ತಟ್ಟಿಹಕ್ಕಲ ಕಳಿನೊಟ್ಟಿ ಹೊಳೆಯಲ್ಲಿ ಕಪ್ಪೆಚಿಪ್ಪು ತೆಗೆಯಲು ಹೋದ 8 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಇಂದು ಸಂಭವಿಸಿದೆ. ಓರ್ವ ಪುರುಷ ಹಾಗೂ 7 ಮಹಿಳೆಯರು ಸೇರಿದಂತೆ ಒಟ್ಟು 8 ಜನ ಸಾವನ್ನಪ್ಪಿದ್ದಾರೆ. ಈ 8 ಜನರ ಶವ ಪತ್ತೆಯಾಗಿದೆ. ಕಪ್ಪೆಚಿಪ್ಪು ಆರಿಸಲು 14 ಜನರ ತಂಡ ಇಂದು ಮಧ್ಯಾಹ್ನ ನದಿಗೆ ಇಳಿದಿದ್ದರು. ತಡರಾತ್ರಿ ಸುರಿದ ಮಳೆಗೆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿತ್ತು. ಜೊತೆಗೆ ಅಲೆಗಳ ಅಬ್ಬರದಿಂದ ನೀರಿನ ಮಟ್ಟ ಏರಿಕೆಯಾಗಿ ಮುಳುಗಿದ್ದಾರೆ ಎನ್ನಲಾಗಿದೆ. ನದಿಯಿಂದ 3ರನ್ನು ರಕ್ಷಿಸಲಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನೂ 3ರ ಪತ್ತೆಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ತಟ್ಟೆಹಕ್ಕಲು ನದಿಯಲ್ಲಿ ಕಪ್ಪೆಚಿಪ್ಪು ತರಲು ಹೋದವರ ಪೈಕಿ ಒಂದೇ ಕುಟುಂಬದ 8 ಜನರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಇದೊಂದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಘಟನೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಣದ ಬಡತನ ಇದ್ದಾಗಲೇ ಗುಣಮಟ್ಟದಲ್ಲಿ ಅತ್ಯಂತ ಶ್ರೀಮಂತಿಕೆ ಇದ್ದ ಸಿನಿಮಾಗಳನ್ನು ಕೊಟ್ಟಿರುವ ಕನ್ನಡ ಚಿತ್ರರಂಗ ಈಗ ಹಣದ ಶ್ರೀಮಂತಿಕೆಯಲ್ಲಿ ಗುಣಮಟ್ಟ ಬಡವಾಗಿದೆ. ಇದಕ್ಕೆ ಸಿನಿಮಾರಂಗ ಕನ್ನಡತನದ ಬೇರುಗಳಿಂದ ಕಳಚಿಕೊಂಡಿರುವುದೇ ಕಾರಣ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಯೋಜಿಸಿದ್ದ ಚಂದನವನ ಅಂದು ಇಂದು ಮುಂದು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಶತಮಾನ ಪೂರೈಸಿರುವ ಚಂದನವನಕ್ಕೆ ಸತ್ವ ಮತ್ತು ಸಂಸ್ಕಾರದ ಜೊತೆಗೆ ಸಾಂಸ್ಕೃತಿಕವಾಗಿ ಆಳವಾದ ಬೀರುಗಳಿವೆ. ಚಂದನವನ ತನ್ನ ಇತಿಹಾಸದಲ್ಲಿ ಎಂದು ಕೇವಲ ಮನರಂಜನೆಯ ಮಾಧ್ಯಮವಾಗಿರಲಿಲ್ಲ, ಬದಲಿಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಬದುಕಿನ ಮೌಲ್ಯಗಳನ್ನು ಬಿಂಬಿಸುವ ಕನ್ನಡಿಯಾಗಿತ್ತು ಎಂದು ಹೇಳಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ನೀರಿನ ಅದಾಲತ್ ಆಯೋಜಿಸಲಾಗಿದೆ. ಇಂದು ಅದಾಲತ್ ಜೊತೆಗೆ ಜನರು ಎದುರಿಸುತ್ತಿರುವ ಕುಡಿಯುವ ನೀರು ಮತ್ತಿತರ ಸಮಸ್ಯೆ ಆಲಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಸೈಕಲ್ ಸವಾರಿ ಮೂಲಕ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು. ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿದ ಅವರು, ಪ್ರತಿ ಗ್ರಾಮ, ಪಟ್ಟಣ, ನಗರ ಪ್ರದೇಶಗಳಲ್ಲಿ ನೀರಿನ ಅದಾಲತ್ ನಡೆಸುವ ಮೂಲಕ ಬಾವಿ ಹಾಗೂ ಕೊಳವೆ ಬಾವಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಹಾಕಿ ನೀರಿನ ಅಭಾವ ನೀಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ವಿದ್ಯುತ್ ಸಮಸ್ಯೆ, ಪೈಪ್ಲೈನ್ ರಿಪೇರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ನೀರಿನ ತೊಂದರೆ ಎದುರಿಸುತ್ತಿರುವ ಸಾರ್ವಜನಿಕರು ನೇರವಾಗಿ ಅಧಿಕಾರಿಗಳಿಗೆ ದೂರು ನೀಡುವಂತೆ ಆದೇಶಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಗಿಡಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30 ಪಹಣಿಯಂತೆ 15 ಎಕರೆ ಖರಾಬು ಗೋಕಾಡು ಇದ್ದು, ಸರ್ಕಾರದ ಈ ಜಮೀನಿನಲ್ಲಿ 35-45 ಅಳತೆಯ ಮನೆಯನ್ನು ಅಕ್ರಮವಾಗಿ ನಿರ್ಮಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಕಟ್ಟಡ ಮಾಲೀಕರಿಗೆ ಮಂಚೇನಹಳ್ಳಿ ತಾಲೂಕು ತಹಶೀಲ್ದಾರ್ ಆದೇಶಿಸಿದ್ದಾರೆ. ರಾಜಸ್ವ ನಿರೀಕ್ಷಕರ ವರದಿಯಂತೆ ಸರ್ಕಾರದ ಗೋಕಾಡು ಜಮೀನಿನಲ್ಲಿ ಒತ್ತುವರಿ ಮಾಡಿಕೊಂಡು ಅಕ್ರಮವೆಸಗಿರುವುದು ಸಾಬೀತಾಗಿದೆ. ಕೂಡಲೇ ಅಕ್ರಮವಾಗಿ ಮನೆ ನಿರ್ಮಿಸಿದ ಕಟ್ಟಡ ಮಾಲೀಕರು ಒತ್ತುವರಿ ತೆರವುಗೊಳಿಸಿ ಖಾಲಿ ಪ್ರದೇಶವನ್ನು ಸರ್ಕಾರದ ವಶಕ್ಕೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಉತ್ತರ ಒಳನಾಡಿನ ಬಹುತೇಕ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಕಾರವಾರದ ವೀಕ್ಷಣಾಲಯಗಳಲ್ಲಿ 20 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ಉಳಿದಂತೆ ಮಂಕಿ 13, ತಾವರಗೇರ 10, ಮುಂಡಗೋಡ 40, ವಿಜಯಪುರ, ನಾರಾಯಣಪುರದಲ್ಲಿ ತಲಾ 9 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸದ್ರೋಹ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರು ಪಾಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

6:51. ಇದು ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ, ಬನ್ನಿ ಬನ್ನಿ ಜೊತೆಯಾಗಿ ಈ ಹೊತ್ತಲ್ಲಿ ಅಂತ. ಯಾಕಂದ್ರೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಹೊತ್ತಿದು. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ರಿದಮ್ ಆಫ್ ಯುವಪ್ಪನ ಜೊತೆಯಾಗಿ ಸ್ವಾಗತಿಸ್ತಾ ಇದ್ದೀನಿ ಈ ಹೊತ್ತಿನ ಕಾರ್ಯಕ್ರಮಕ್ಕೆ.

ಸನ್ಸೆಟ್ ಸುರಭಿ ಕಾರ್ಯಕ್ರಮ ಸದಾ ಮುಡಿ ಬರೋದು ನಿಮ್ಮ ಕನ್ನಡ ಕಾಮನವೆಲ್ಲೋ 101.3 ಮೆಗಾಹರ್ಟ್ಸ್ ನಲ್ಲಿ ಸಾಕಷ್ಟು ವಿಶೇಷವಾದ ದಿನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ಜೊತೆಯಾಗ್ತೀವಿ ನಾವು ಈ ಹೊತ್ತಲ್ಲಿ. ಇವತ್ತು ಮೇ 24 ತಾರೀಕು, ಮೇ ತಿಂಗಳ 4 ಭಾನುವಾರ. ಇವತ್ತು ನಮ್ಮ ಬಳಿ ತುಂಬ ವಿಚಾರಗಳಿತ್ತು ಮಾತಾಡೋಕ್ಕೆ. ಅದರಲ್ಲಿ ತುಂಬ ಸ್ಪೆಷಲ್ ಆದ 2 ದಿನಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲನೆಯದು ಒಂದು ವಿಶೇಷವಾದ ಜೀವಿಯ ಬಗ್ಗೆ. ಈ ಒಂದು ಜೀವಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ಅದ್ಭುತವಾದಂತಹ ಜೀವಿಗಳಲ್ಲಿ ಇದು ಕೂಡ ಒಂದು. ಈ ಒಂದು ಜೀವಿಯನ್ನ ಕ್ಯಾಪ್ರಾ ಫ್ಯಾಲ್ಕೋನೆರಿ ಅಂತ ಹೇಳಿ ಕರೀಲಾಗುತ್ತೆ. ಆದರೆ ಈ ಜೀವಿಗೆ ಮತ್ತೊಂದು ಹೆಸರು ಕೂಡ ಇದೆ, ಮಾರ್ಕೋರ್ ಅಂತ ಹೇಳಿ. ಎಲ್ಲೆಲ್ಲಪ್ಪ ಕಾಣ ಸಿಗುತ್ತೆ ಇದು ನಮಗೆ ಅಂದರೆ, ತುಂಬ ಹೈ ಆಲ್ಟಿಟ್ಯೂಡ್ ಇರುವಂತಹ ಪರ್ವತ ಪ್ರದೇಶಗಳಲ್ಲಿ ನಾವು ಇದನ್ನು ನೋಡ್ತೀವಿ. ಈ ಒಂದು ಮಧ್ಯ ಮತ್ತು ದಕ್ಷಿಣ ಏಷ್ಯಾ, ಇಲ್ಲಿ ನಮಗೆ ಆಫ್ಘಾನಿಸ್ತಾನ, ಭಾರತ, ಪಾಕಿಸ್ತಾನ, ತಜಕಿಸ್ತಾನ, ಉಜ್ಬೇಕಿಸ್ತಾನ ಇಂತಹ ಕಡೆಗಳಲ್ಲಿ ಕೂಡ ನಾವಿದನ್ನು ಕಾಣ್ತೀವಿ ಕಣ್ರಿ. ಈ ಒಂದು ದಿನದ ವಿಶೇಷತೆ ಏನು, ಮಾರ್ಕೋರ್ ಅಂತಾರಾಷ್ಟ್ರೀಯ ದಿನದ ವಿಶೇಷತೆ ಏನು, ಮತ್ತು ಈ ದಿನದಲ್ಲಿ

ನಾವು ಏನನ್ನ ನೋಡ್ತೀವಿ ಮತ್ತು ಈ ಒಂದು ಪ್ರಾಣಿಯ ವೈಶಿಷ್ಟ್ಯತೆ ಏನು, ಇದೆಲ್ಲವನ್ನ ತಿಳ್ಕೊಳ್ಳೋಣ ಮತ್ತು ಮಾತಾಡೋಣ. ತುಂಬಾ ಮೆಜೆಸ್ಟಿಕ್ ಅನಿಮಲ್ ಅಂತಾನೆ ಕರೆಸ್ಕೊಳ್ಳುತ್ತೆ ಈ ಒಂದು ಪ್ರಾಣಿ. ನೀ ಒಂದು ಪ್ರಾಣಿಯ ಚಿತ್ರವನ್ನ ನೋಡಿದ್ರೆ ವಾಹ್ ಅಂತ ಅನ್ಸೋದಂತೂ ಪಕ್ಕ. ಹಾಗಾದ್ರೆ ಈ ಒಂದು ದಿನದ ಬಗ್ಗೆ ಒಂದಷ್ಟು ತಿಳ್ಕೊಳ್ತಾ ಸಾಗೋಣ. ಜೊತೆಯಾಗೇ ಇರಿ, ಕನ್ನಡ ಕಾಮನಬಿಲ್ ಅನ್ನ ಕೇಳ್ತಾನೆ ಇರಿ. ಈ ಹೊತ್ತಲ್ಲಿ ಚಂದದ ಮಾಹಿತಿಗಳು ಮೂಡಿ ಬರ್ತಾ ಇದೆ ನಿಮ್ಮ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

7:47 ಎಕ್ಸಾಕ್ಟ್ಲಿ. ಜೊತೆಯಾಗಿದ್ವಿ ಕನ್ನಡ ಕಾಮನಬಲು 101.3. ಇವತ್ತು ನಾವು ಅಂತಾರಾಷ್ಟ್ರೀಯ ಮಾರ್ಕೋರ್ ಡೇಯನ್ನು ಆಚರಿಸ್ತಾ ಇದ್ದೀವಿ ಅಂತ ಹೇಳಿದೆ. ಈ ಒಂದು ಮಾರ್ಕೋರ್ನ ಬಗ್ಗೆ ಹೇಳಲೇಬೇಕಾದಂತಹ ತುಂಬ ವಿಶೇಷವಾದ ಸಂಗತಿಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಈ ಒಂದು ಅದ್ಭುತವಾದಂತಹ ಪ್ರಾಣಿ ಇದೆಯಲ್ಲ, ಈ ಪ್ರಾಣಿಯ ಬಗ್ಗೆ ಹೇಳಬೇಕಾದ್ರೆ ನೀವು ಇದರ ಒಂದು ಮೆಜೆಸ್ಟಿಕ್ ಲುಕ್ ನೋಡಿದ್ರೆ, ಅದು ನಿಲ್ಲುವಂತಹ ಭಂಗಿ ನೋಡಿದ್ರೆ, ಅಬ್ಬ ಎಷ್ಟು ಗಂಭೀರವಾಗಿ ಧೀರೋದ್ಧಾತವಾಗಿ ನಿಂತಿದೆ ಅಲ್ವಾ ಇದು ಅಂತ ಅಂದ್ಕೋತೀವಿ. ಈ ಒಂದು ಪ್ರಾಣಿಯಲ್ಲಿ ಎರಡು ಅಂದರೆ ಹೆಣ್ಣು ಮತ್ತು ಗಂಡು ಎರಡೂ ರೀತಿಯ ಪ್ರಾಣಿಗಳಲ್ಲೂ ಕೂಡ ಅವಕ್ಕೆ ಕೊಂಬುಗಳನ್ನು ನಾವು ನೋಡಬಹುದು. ಆದರೆ ಒಂದು ವ್ಯತ್ಯಾಸವನ್ನು ಕಾಣ್ತೀವಿ, ಅದರಲ್ಲಿ ಗಂಡು ಮಾರ್ಕೋರ್ಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಒಂದು ಸ್ಪೈರಲ್ಡ್ ಇರುವಂತಹ ಕೊಂಬನ್ನು ನಾವು ನೋಡ್ತೀವಿ. ಅದು ಸರಿಸುಮಾರು 5 ಫೀಟ್ ಅಷ್ಟು, ಅಂದರೆ 1.6 ಮೀಟರ್ನಷ್ಟು ಬೆಳೆಯುತ್ತೆ. ಆದರೆ ಈ ಹೆಣ್ಣು ಮಾರ್ಕೋರ್ಗಳ ಕೊಂಬಿನ ಅಳತೆ ಸರಿಸುಮಾರು 25 ಸೆಂಟಿಮೀಟರ್ನಷ್ಟು ಬರಬಹುದೇನೋ ಅಷ್ಟೇ. ಹೌದು, ಇವರು ನಿಜವಾಗ್ಲೂ ಒಂದು ರೀತಿಯ ಹರ್ಬಿ ವೋರ್ಗಳು ಅಂತ ಹೇಳಬಹುದು. ಅದರ ಜೊತೆಯಲ್ಲಿ ತುಂಬ ಚಂದವಾಗಿ ಇರುವಂತಹ ನೋಡೋದಕ್ಕಷ್ಟೇ ಅಲ್ಲ, ಅದೇ ರೀತಿಯಲ್ಲಿ ತನ್ನದೇ ಆದಂತಹ ಪರಿಸರಕ್ಕೆ ಕೊಡುಗೆ ನೀಡುವಂತಹ ಈ ಒಂದು ಮಾರ್ಕೋರ್ಗಳು ನಿಜಕ್ಕೂ ಪ್ರಕೃತಿ ನೀಡಿರೋ ವರ ಅಂತಲೇ ಹೇಳಬೇಕು. ಈ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ಎಷ್ಟೋ ಸಾರಿ ಎಷ್ಟೋ ಜನ ಹೇಳ್ತಾರೆ ಮೌಂಟೇನ್ ಕಿಂಗ್ ಅಂತ ಕೂಡ ಕರೀತಾರೆ ಈ ಒಂದು ಪ್ರಾಣಿಯನ್ನು. ನೋಡಿ ಎಷ್ಟು ಚಂದವಾದ ಪ್ರಾಣಿ ಇದು ಅಂತ. ಹೌದು, ಜೊತೆಯಾಗಿದ್ವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ FM ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ.

7:20. ನಾವು ನಿಮ್ಮ ಜೊತೆಯಾಗಿದ್ವಿ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಇವತ್ತು ಮತ್ತೊಂದು ದಿನವನ್ನು ಆಚರಿಸ್ತಾ ಇದ್ದೀವಿ, ವಿಶ್ವ ಸ್ಕಿಜೋಫ್ರೇನಿಯಾ ದಿನ ಅಂತ ಹೇಳಿ. ಮಾನಸಿಕ ಅಸ್ವಸ್ಥತೆಯ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುವಂತಹ ಉದ್ದೇಶವನ್ನು ಹೊಂದಿದೆ ಈ ಒಂದು ದಿನ. ಪ್ರತಿ ವರ್ಷ 24ನೇ ತಾರೀಕು ಈ ದಿನವನ್ನು ವಿಶ್ವದಾದ್ಯಂತ ಆಚರಣೆ ಮಾಡಿಕೊಳ್ಳಾಗುತ್ತೆ. ಅದೇ ಯಾತಕ್ಕೆ 24 ಅನ್ನೋ ಪ್ರಶ್ನೆ ನಿಮ್ಮಲ್ಲಿದ್ರೆ, ಡಾಕ್ಟರ್ ಫಿಲಿಪ್ಪಿ ಪೈನಲ್ ಅವರ ಬಗ್ಗೆ ನೀವು ಕೇಳಿರಬಹುದು. ಇವರು 18ನೇ ಶತಮಾನದಲ್ಲಿ ಫ್ರೆಂಚ್ ಫಿಸಿಷಿಯನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು, ಸೇವೆಯನ್ನು ಸಲ್ಲಿಸ್ತಾ ಇದ್ರು, ಹಾಗೂ ಸೈಕಿಯಾಟ್ರಿಕ್ ಆಸ್ಪತ್ರೆಗಳಲ್ಲಿ ರೋಗಿಗಳು ಗುಣಮುಖರಾಗುವುದಕ್ಕೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ರು. ಅಷ್ಟೇ ಅಲ್ಲದೆ ಅವರನ್ನ ಮನುಷ್ಯತ್ವದಿಂದ ನೋಡಿಸ್ಕೋಬೇಕು ಹಾಗೂ ಅವರಿಗೆ ಸರಿಯಾದ ರೀತಿಯಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿ ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡಂತಹವರು ಇವರು, ಡಾಕ್ಟರ್ ಫಿಲಿಪ್ಪಿ ಪೈನಲ್ ಅವರು. ಇವರು ಹುಟ್ಟಿದಂತಹ ದಿನ ಇವತ್ತು 24. ಹಾಗಾಗಿ ಅವರ ಗೌರವಾರ್ಥ, ಅವರ ಸ್ಮರಣಾರ್ಥವಾಗಿ ಈ ದಿನವನ್ನು ವಿಶ್ವ ಸ್ಕಿಜೋಫ್ರೇನಿಯಾ ದಿನ ಅಂತ ಹೇಳಿ ಆಚರಣೆ ಮಾಡಲಾಗಿದೆ. ಈ ಒಂದು ದಿನದ ಬಗ್ಗೆ ಕೆಲವರು ಸ್ಕಿಜೋಫ್ರೇನಿಯಾ ಅಂತ ಕೂಡ ಇದನ್ನು ಹೇಳ್ತಾರೆ. ಈ ದಿನದ ಬಗ್ಗೆ ನಾವು ಕೂಡ ಅರಿವನ್ನು ಮೂಡಿಸ್ಕೊಳ್ಳೋಣ.

ಮಾಡಿಕೊಳ್ಳೋಣ, ಅರಿವನ್ನು ಮೂಡಿಸ್ಕೊಳ್ಳೋದರ ಜೊತೆಯಾಗಿ ಅಕಸ್ಮಾತ್ ಈ ರೀತಿಯ ಅಸ್ವಸ್ಥತೆಯಿಂದ ಬಳಲ್ತಾ ಇರೋರು ಕಂಡ್ರೆ ಖಂಡಿತವಾಗ್ಲೂ ಅವರಿಗೆ ಬೇಕಾಗುವಂತಹ ಮಾನಸಿಕ ನೆರವನ್ನು ನೀಡೋದ್ರತ್ತ ನಾವು ಕೂಡ ಮುಂದಾಗೋಣ. ಏನಂತೀರಾ?

ವಿತ್ 4567 ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಇನ್ನೊಂದು ಗೀತೆಯೊಟ್ಟಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಗೀತೆಗಳ ಜೊತೆ ಜೊತೆಯಾಗಿ ಸಾಕಷ್ಟು ಮಾಹಿತಿ ನಿಮ್ಮನ್ನ ಬಂದು ತಲುಪ್ತು, ಮಾಹಿತಿ ನಿಮ್ಗಿಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು 101.3 MHz ಮ್ಯೂಸಿಕ್ ಯಾರ್ಡ್ಸ್.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರ

0: ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ನಿಮಗಾಗಿ
2: ನಿಮ್ಮೊಡನೆ ಇಟ್ಟ ಹೆಜ್ಜೆಗಳಿಗೀಗ
1: 90.
3: ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ.
1: ಸ್ಮೃತಿ ಪಟಲದಿ ಅಚ್ಚಾದ ಹಾಡುಗಳು.

0: ಸಂತಸ ಮೂಡಿಸಿದ ಪ್ರತಿ ಕ್ಷಣಗಳು.
1: ಸಂತೋಷ ಸಂಗೀತ
2: ಒಲವ ಓಲೆಗಳಿಂದ ಮೆಸೇಜ್ ಮೇಲ್ಗಳವರೆಗೂ ಕ್ರಮಿಸಿರುವ
0: ಈ ಇನ್ಫೋಟೈನ್ಮೆಂಟ್ ಪಯಣಕ್ಕೆ ಬಲ ನಿಮ್ಮ ಪ್ರೋತ್ಸಾಹದ ಕೈತುತ್ತು.
3: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ
2: ಮಾಹಿತಿ ಮನರಂಜನೆಯ ಸಂಗಮ ನಿಮ್ಮ ಆಕಾಶವಾಣಿ. ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯೋ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ನಾಯಕರು ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಅಲ್ಲದೆ ವ್ಯಾಪಾರ, ಇಂಧನ ಮತ್ತು ಪ್ರಾದೇಶಿಕ ಭದ್ರತೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಿದರು. ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಎಸ್ ಜೈಶಂಕರ್, ಜಾಗತಿಕ ಇಂಧನ ಬೆಲೆಗಳು ಕಡಿಮೆ ಇರುವಂತೆ ಮತ್ತು ಅಡೆತಡೆಯಿಲ್ಲದ ವಾಣಿಜ್ಯ ವಹಿವಾಟು ನಡೆಯುವಂತೆ ನೋಡಿಕೊಳ್ಳುವಲ್ಲಿ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಆಸಕ್ತಿ ಹೊಂದಿವೆ ಎಂದು ಹೇಳಿದರು. ಅಮೆರಿಕ, ಇಸ್ರೇಲ್, ಇರಾನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುವ ವಿಶ್ವದ ಕೆಲವೇ ದೇಶಗಳಲ್ಲಿ ಭಾರತವೂ ಒಂದು. ಭಾರತ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ, ಭಾರತೀಯ ವಲಸಿಗರ ಕಲ್ಯಾಣ ಮತ್ತು ಕಡಿಮೆ ಇಂಧನ ಬೆಲೆಗಳನ್ನು ಬಯಸುತ್ತದೆ ಎಂದು ಅವರು ಪುನರುಚ್ಚರಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾಳೆ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿಗಳು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ವರ್ಷ ಭಾರತ ಸರ್ಕಾರ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿದೆ. ಇವುಗಳಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿವೆ. ಪ್ರಶಸ್ತಿ ಪುರಸ್ಕೃತರಲ್ಲಿ 19 ಮಹಿಳೆಯರು ಸೇರಿದ್ದಾರೆ. 16 ವ್ಯಕ್ತಿಗಳಿಗೆ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲಾಗುತ್ತದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಕಾರ್ಯ, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳು ಮತ್ತು ವಿಭಾಗಗಳಲ್ಲಿ ವಿಶಿಷ್ಟ ಮತ್ತು ಅಸಾಧಾರಣ ಸಾಧನೆ ಮಾಡಿದವರನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಯಾವುದೇ ದೋಷಗಳಿಲ್ಲದ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುವಂತೆ ಐಐಟಿ ಮದ್ರಾಸ್ನ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ತಜ್ಞರ ತಂಡವನ್ನು ನಿಯೋಜಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿರ್ದೇಶನ ನೀಡಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಸೇವಾ ಪೋರ್ಟಲ್ ಕುರಿತು ವಿದ್ಯಾರ್ಥಿಗಳು ಮತ್ತು ಪೋಷಕರು ವ್ಯಕ್ತಪಡಿಸಿದ ಕಳವಳಗಳು ಮತ್ತು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಐಐಟಿ ಮದ್ರಾಸ್ನ ತಜ್ಞರ ತಂಡ ಸುಧಾರಣೆಗಳನ್ನು ಜಾರಿಗೆ ತರಲಿದೆ ಮತ್ತು ವಿಶೇಷವಾಗಿ ಪೋರ್ಟಲ್ನ ಸ್ಥಿರತೆ ಹಾಗೂ ಸರ್ವರ್ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಈ ತಿಂಗಳ 21 ಮತ್ತು 22 12ನೇ ತರಗತಿಯ ಫಲಿತಾಂಶದ ನಂತರದ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ತಪ್ಪಾದ ಶುಲ್ಕ ಕಡಿತವಾದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷ್ಕರಣೆಯೊಂದನ್ನು ಪ್ರಕಟಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸುವ ವೇಳೆ ಈ ಸಮಸ್ಯೆ ಸಂಭವಿಸಿದೆ. ಕೆಲವು ಸಂದರ್ಭಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಕಡಿತವಾಗಿದ್ದರೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಕಡಿಮೆ ಮೊತ್ತ ಕಡಿತಗೊಂಡಿದೆ. ಹೆಚ್ಚುವರಿ ಹಣ ಕಡಿತಗೊಂಡಿರುವ ಎಲ್ಲ ಪ್ರಕರಣಗಳಲ್ಲಿ ನಿಖರ ಮೊತ್ತವನ್ನು ಪಾವತಿಗೆ ಬಳಸಿದ ಅದೇ ವಿಧಾನಕ್ಕೆ ಮರುಪಾವತಿ ಮಾಡಲಾಗುವುದು. ಅದೇ ರೀತಿ ಕಡಿಮೆ ಹಣ ಕಡಿತಗೊಂಡಿರುವ ಪ್ರಕರಣಗಳಲ್ಲಿ ಅಗತ್ಯವಿದ್ದರೆ ಉಳಿದ ಮೊತ್ತವನ್ನು ಪಾವತಿಸುವ ಕುರಿತು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಮಾಹಿತಿ ನೀಡಲಾಗುವುದು ಎಂದು ಸಿಬಿಎಸ್ಇ ತಿಳಿಸಿದೆ. ಇದೇ ವೇಳೆ ಇಂತಹ ಪ್ರಕರಣಗಳಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಒದಗಿಸಲು ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇವಾಂಶು ಪಾಂಡಾ ಭರ್ಜರಿ ಜಯ ಸಾಧಿಸಿದ್ದಾರೆ. ಪಾಂಡಾ ಅವರು 1,09,000 ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಿಪಿಎಂ ಅಭ್ಯರ್ಥಿ ಶಂಬುಂದ್ ಕುರ್ಮಿ 40,600 ಹೆಚ್ಚು ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುರ್ ರಜಾಕ್ ಮೊಲ್ಲಾ ಮೂರನೇ ಸ್ಥಾನ ಮತ್ತು ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಾಂಗೀರ್ ಖಾನ್ 7,700 ಹೆಚ್ಚು ಮತಗಳೊಂದಿಗೆ ನಾಲ್ಕನೇ ಸ್ಥಾನ ಪಡೆದರು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮತದಾನದ ಸಮಯದಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರದ ಆರೋಪದ ನಂತರ ಚುನಾವಣಾ ಆಯೋಗ ಫಾಲ್ಟಾದಲ್ಲಿ ಮರು ಚುನಾವಣೆಗೆ ಆದೇಶಿಸಿತ್ತು. ಈ ತಿಂಗಳ 21ರಂದು ಮರು ಚುನಾವಣೆ ನಡೆಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ ಪ್ರಬಲ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 24 ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದ ಚಮನ್ ಫಾಟಕ್ ರೈಲು ನಿಲ್ದಾಣದ ಸಮೀಪ ಈ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ ಒಂದು ರೈಲು ಭಾಗಶಃ ಹಾನಿಗೊಳಗಾಗಿದ್ದು ಆ ಪ್ರದೇಶದಲ್ಲಿ ನಿಲ್ಲಿಸಲಾಗಿದ್ದ 10 ವಾಹನಗಳು ಸಹ ಹಾನಿಗೊಳಗಾಗಿವೆ. ಘಟನೆಯ ನಂತರ ಕ್ವೆಟ್ಟಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ ದಾಳಿಯ ಹೊಣೆ ಹೊತ್ತುಕೊಂಡಿದೆ. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಪಾಕಿಸ್ತಾನಿ ಸೇನಾ ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ನಿರ್ದಿಷ್ಟವಾಗಿ ದಾಳಿ ನಡೆಸಲಾಗಿದೆ ಎಂದು ಹೇಳಿದೆ. ಸ್ಫೋಟ ಸಂಭವಿಸಿದಾಗ ರೈಲಿನಲ್ಲಿ 300 ಹೆಚ್ಚು ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಇದ್ದರು ಎಂದು ವರದಿಯಾಗಿದೆ. ಉಕ್ರೇನ್ನ ಕೈವ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿಯ ದಾಳಿಯ ಸಮಯದಲ್ಲಿ ರಷ್ಯಾ ತನ್ನ ಶಕ್ತಿಶಾಲಿ ಹೈಪರ್ಸಾನಿಕ್ ಒರೆಷ್ನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಬಳಸಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ತೀವ್ರವಾದ ವೈಮಾನಿಕ ದಾಳಿಯು ರಾಜಧಾನಿ ಕೈವ್ನಾದ್ಯಂತ ಕಟ್ಟಡಗಳನ್ನು ಹಾನಿಗೊಳಿಸಿದೆ. ದಾಳಿಯಲ್ಲಿ 70 ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಪರಮಾಣು ಅಥವಾ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಒರೆಷ್ನಿಕ್ ಕ್ಷಿಪಣಿಯು ಕೈವ್ ಪ್ರದೇಶದ ಬಿಲಾತ್ಸ್ ಕೆರ್ವಾ ನಗರಕ್ಕೂ ಹಾನಿ ಮಾಡಿದೆ ಎಂದು ವೊಲೋಡಿಮಿರ್ ಜೆಲೆನ್ಸ್ಕಿ ಮಾಹಿತಿ ನೀಡಿದ್ದಾರೆ. ಒರೆಷ್ನಿಕ್ ಕ್ಷಿಪಣಿಯ ಬಳಕೆಯನ್ನು ರಷ್ಯಾದ ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ. ಉಕ್ರೇನ್ನ ಮಿಲಿಟರಿ ಕಮಾಂಡ್ ಮತ್ತು ನಿಯಂತ್ರಣ ಸೌಲಭ್ಯಗಳು, ವಾಯುನೆಲೆಗಳು ಮತ್ತು ಮಿಲಿಟರಿ ಕೈಗಾರಿಕಾ ಉದ್ಯಮಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ರಷ್ಯಾದ ಭೂಪ್ರದೇಶದಲ್ಲಿನ ನಾಗರಿಕ ಸೌಲಭ್ಯಗಳ ಮೇಲೆ ಇತ್ತೀಚೆಗೆ ಉಕ್ರೇನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪಕ್ಷದ ಹಿರಿಯ ನಾಯಕರ ಸಭೆ ನಡೆಯಿತು. ಈ ವೇಳೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸದರು, ಶಾಸಕರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ನಿತಿನ್ ನಬಿನ್, ದೇಶದಲ್ಲಿ ಬಿಜೆಪಿ ಪಕ್ಷ ಶೂನ್ಯದಿಂದ 2,000 ಹೆಚ್ಚು ಶಾಸಕರನ್ನು ಗೆಲ್ಲಿಸುವ ಮಟ್ಟಕ್ಕೆ ಬೆಳೆದಿದೆ. ಜನಪರ ಕಾರ್ಯಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕಾಗುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ನಂಬಿಕೆ ಉಳಿಸಿಕೊಳ್ಳಲು ವಿಫಲವಾಗಿದೆ ಎಂದು ಆರೋಪಿಸಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯಾವಳಿಯ ದಿನದ 2 ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ನ್ಯೂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಮನದ ಭಾವನೆಗಳಿಗೆ ಧ್ವನಿಯಾಗಿರುವ ನಿಮ್ಮ ನೆಚ್ಚಿನ ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರೀತಿ ಈ ಒಂದು ಪದದಲ್ಲೇ ಎಷ್ಟೊಂದು ಭಾವನೆಗಳು ಅಡಗಿದೆಯಲ್ವಾ? ನಗುವಿದೆ, ಕಣ್ಣೀರಿದೆ, ನೋವಿದೆ, ನೆನಪುಗಳಿವೆ, ಅಷ್ಟೇ ಅಲ್ಲ ತ್ಯಾಗವೂ ಇದೆ. ಹೌದು ಸ್ನೇಹಿತರೆ, ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮದ ಶೀರ್ಷಿಕೆ ಪ್ರೀತಿ ಮಧುರ ತ್ಯಾಗ ಅಮರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರಿಯಾಂಕಾ ಸೋನಲ್. ಮುಂದಿನ ಒಂದು ಗಂಟೆಗಳ ಕಾಲ ನಿಮ್ಮ ಜೊತೆ ಪ್ರೀತಿ, ಸ್ನೇಹ, ತ್ಯಾಗ ಮತ್ತು ಬದುಕಿನ ಸಿಹಿ ಕಹಿ ಅನುಭವಗಳೊಂದಿಗೆ ಸಾಗಲಿದ್ದೇನೆ.

ಸ್ನೇಹಿತರೆ, ಪ್ರೀತಿ ಅಂದ್ರೆ ಕೇವಲ ಇಬ್ಬರ ನಡುವೆ ಇರುವಂತಹ ಭಾವನೆಯಲ್ಲ. ತಾಯಿ ಮಗುವಿನ ಮೇಲಿಡುವಂತಹ ಮಮತೆ, ಸ್ನೇಹಿತನ ಮೇಲಿರುವಂತಹ ಕಾಳಜಿ, ಗುರುವಿನ ಮಾರ್ಗದರ್ಶನ, ಪ್ರಾಣಿಗಳ ಮೇಲಿರುವ ಕರುಣೆ, ಇವೆಲ್ಲವೂ ಪ್ರೀತಿಯ ರೂಪಗಳೇ. ನಿಜವಾದ ಪ್ರೀತಿ ಎಂದಿಗೂ ಸ್ವಾರ್ಥ ಕೊಡುವುದಿಲ್ಲ, ಅದು ಯಾವಾಗಲೂ ಕೊಡೋದನ್ನೇ ಕಲಿಸುತ್ತೆ. ಸಣ್ಣ ಸಾಲಿನಲ್ಲಿ ಈ ಪ್ರೀತಿಯನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಪ್ರೀತಿ ಅಂದ್ರೆ ಹೃದಯದಿಂದ ಕೊಡುವಂತಹ ಉಡುಗೊರೆ, ಅದಕ್ಕೆ ಬೆಲೆ ಇಲ್ಲ, ಅದರ ಮೌಲ್ಯ ಅಪಾರ.

ಸ್ನೇಹಿತರೆ, ಪ್ರೀತಿಯ ಹಿಂದೆ ಯಾವಾಗಲೂ ಒಂದು ತ್ಯಾಗ ಅಡಗಿರುತ್ತಂತೆ. ಒಬ್ಬ ತಾಯಿ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಆಸೆ ಆಕಾಂಕ್ಷೆ ಕನಸುಗಳನ್ನೆಲ್ಲ ಬಿಟ್ಟು ತನ್ನ ಮಕ್ಕಳೇ ಸರ್ವಸ್ವ ಅಂತ ಜೀವನ ನಡೆಸ್ತಾಳೆ. ಒಬ್ಬ ತಂದೆ ತನ್ನ ನೋವನ್ನ ಮರೆತು ಕುಟುಂಬದ ಸಂತೋಷಕ್ಕಾಗಿ ಹಗಲಿರುಳು ದುಡಿತಾನೆ. ಆತನ ಹರಿದ ಬಟ್ಟೆಗಳೇ ಹೇಳುತ್ತೆ ಕುಟುಂಬದ ಮೇಲಿನ ಪ್ರೀತಿಯನ್ನ. ಓರ್ವ ಸೈನಿಕ ತನ್ನ ಕುಟುಂಬವನ್ನೇ ತೊರೆದು ಮೊದಲು ದೇಶ ಅಂತ ದೇಶಕ್ಕಾಗಿ ತನ್ನ ಜೀವವನ್ನೇ ತ್ಯಾಗ ಮಾಡ್ತಾನೆ. ಇಷ್ಟು ಸಾಕಲ್ವಾ ತ್ಯಾಗ ಅಮರ ಅನ್ನೋದಕ್ಕೆ?

ಮಧುರ ತ್ಯಾಗ ಅಮರ ಅಂತ ಇದ್ರೆ ನನಗೆ ಈ ಕವನದ ಸಾಲುಗಳು ನೆನಪಿಗೆ ಬರ್ತಾ ಇದೆ. ಕೊಟ್ಟ ಪ್ರೀತಿಯ ಬೆಲೆ ಕೇಳಬೇಡ, ಮಾಡಿದ ತ್ಯಾಗವನ್ನ ಲೆಕ್ಕ ಹಾಕಬೇಡ. ಕೊಟ್ಟ ಪ್ರೀತಿಯ ಬೆಲೆ ಕೇಳಬೇಡ, ಮಾಡಿದ ತ್ಯಾಗವನ್ನ ಲೆಕ್ಕ ಹಾಕಬೇಡ. ಮನಸ್ಸಿನಿಂದ ಮಾಡಿದ ಒಳ್ಳೆಯದು ಒಂದು ದಿನ ನಿನ್ನ ಬದುಕನ್ನೇ ಬೆಳಗಬಲ್ಲದು. ಮನಸ್ಸಿನಿಂದ ಮಾಡಿದ ಒಳ್ಳೆಯದು ಒಂದು ದಿನ ನಿನ್ನ ಬದುಕನ್ನೇ ಬೆಳಗಬಲ್ಲದು. ಎಂತಹ ಅದ್ಭುತ ಸಾಲುಗಳು ಅಲ್ವಾ ಸ್ನೇಹಿತರೆ.

ಪ್ರೀತಿಗೂ ಸಂತೋಷ ಮಾತ್ರ ಇರೋದಿಲ್ಲ, ಕೆಲವೊಮ್ಮೆ ದೂರವಾಗುವ ನೋವು ಕೂಡ ಇರುತ್ತೆ. ಆದ್ರೆ ನಿಜವಾದ ಪ್ರೀತಿ ಎಂದಿಗೂ ದ್ವೇಷವನ್ನ ಕಲಿಸೋದಿಲ್ವಂತೆ. ಅದು ಪರಸ್ಪರ ಗೌರವವನ್ನ ಕಲಿಸುತ್ತೆ, ಹಾಗೆ ಸುಂದರ ನೆನಪುಗಳನ್ನ ನಮಗೆ ಉಳಿಸಿ ಹೋಗುತ್ತೆ. ಅಂದ್ರೆ ಕೆಲವರು ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಜೊತೆಗಿರುವುದಕ್ಕೆ ಬರುವುದಿಲ್ಲ, ಆದ್ರೆ ಜೀವನವಿಡೀ ನೆನಪಿನ ಬುತ್ತಿಯನ್ನ ನಮ್ಮಲ್ಲೇ ಬಿಟ್ಟು ಹೋಗಿರ್ತಾರೆ.

ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರೀತಿಯ ಅಗತ್ಯ ಎಷ್ಟಿದೆ ಅಂತ ಅಂದ್ರೆ ಅದನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ ನೋಡಿ. ಈ ವೇಗದ ಬದುಕಿನಲ್ಲಿ ಜನ ಹಣ ಗಳಿಸುತ್ತಿದ್ದಾರೆ ವಿನಃ ಪ್ರೀತಿಯನ್ನಲ್ಲ. ಪ್ರೀತಿಯನ್ನ ಕಳೆದುಕೊಳ್ತಾ ಇದ್ದಾರೆ ಹಣದ ಹಿಂದೆ ಹೋಗಿ. ಪ್ರೀತಿ ಅಂದ್ರೆ ನಿಮ್ಮಿಂದ ಯಾವುದೇ ಕಾಸ್ಟ್ಲಿ ಗಿಫ್ಟ್ ಬಯಸೋದಲ್ಲ. ಒಂದು ಸಣ್ಣ ಸಮಯ, ಒಂದು ಸಣ್ಣ ಕಾಳಜಿ, ಒಂದು ನಗು ಹಾಗೂ ಬೆಚ್ಚನೆಯ ಅಪ್ಪುಗೆ. ಈ ಪ್ರೀತಿ ಕೊಟ್ಟಷ್ಟು ಕಡಿಮೆಯಾಗೋದಿಲ್ಲ ನೋಡಿ, ಹಂಚಿಕೊಂಡಷ್ಟು ಹೆಚ್ಚಾಗುತ್ತಲೇ ಹೋಗುತ್ತೆ. ಹಾಗಾಗಿ ನೀವು ಕೂಡ ನಿಮ್ಮ ಪ್ರೀತಿಸುವವರನ್ನ, ನಿಮ್ಮ ಜೊತೆಗಿರುವವರನ್ನ ಪ್ರೀತಿಸಿ, ಪ್ರೀತಿಯನ್ನ ಹಂಚಿಕೊಳ್ಳಿ.

0: ಅಂದ್ರೆ ಕೇವಲ ಮಾತನಾಡುವುದಲ್ಲ. ಪ್ರೀತಿ ಅಂದ್ರೆ ಕೇವಲ ಸ್ಪರ್ಶವಲ್ಲ, ಅದು ನಾವು ಬದುಕುವ ರೀತಿ ಕೂಡ. ತ್ಯಾಗ ಅಂದ್ರೆ ಕಳೆದುಕೊಳ್ಳೋದಷ್ಟೇ ಅಲ್ಲ, ನಮ್ಮವರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನ ಕಾಣೋದು ಕೂಡ. ಹಾಗಾಗಿ ಸ್ನೇಹಿತರೆ, ಪ್ರೀತಿಸಿ, ಗೌರವಿಸಿ, ಹಾಗೆ ಕಾಳಜಿ ವಹಿಸಿ ನಿಮ್ಮವರನ್ನ. ಯಾಕಂದ್ರೆ ಬದುಕು ತುಂಬಾ ಚಿಕ್ಕದು. ಪ್ರೀತಿ ಮಧುರ, ತ್ಯಾಗ ಅಮರ, ಒಳ್ಳೆಯ ಮನಸ್ಸು ಶಾಶ್ವತ.
1: ಬಂಡಿ ಚಕ್ರ.

0: ಅಣ್ಣ ಬಂದ್ರು.
1: ನಿಮ್ಮಪ್ಪ ಎಂತವ, ನೀನೆ ಮಾತಾಡು.
0: ಅಪ್ಪ, ಮದ್ವೆ ಲಗ್ನ ಪತ್ರಿಕೆ ಪ್ರಿಂಟ್ ಆಗೈತೆ ಅಂತ ಇವ್ರು ಹೇಳ್ತಿದ್ರು, ಅದನ್ನ ಒಂದ್ ಕಿತ ನಿಂಗೆ ತೋರಿಸುವ ಅಂತ.

0: ಯಾಕೋ ಮನಸ್ಸರಿಲ್ಲ ಈ ವಿಷಯದಾಗೆ ಸ್ವಲ್ಪ ಗೊಂದಲದಾಗಿವ್ನಿ. ಒಂದೆರಡು ದಿನ ತಾಳವ.
1: ಏನ
2: ರಾತ್ರಿ ನಾನು ಅಪ್ಪನ ತಾವ್ ಮಾತಾಡ್ದೆ.
1: ಏನಂದ್ರು?
2: ಲಗ್ನ ಪತ್ರಿಕೆ ತಂದು ತೋರ್ಸದ ಅಂತ ಕೇಳಿದಕ್ಕೆ ಬ್ಯಾಡ ಇನ್ನೊಂದ್ ಎರಡು ದಿವಸ ಹೋಗ್ಲಿ ಅಂತ ಅಂದ್ರು.
1: ನೀವ್ ಅಪ್ಪ ಮಗಳು ಸೇರ್ಕೊಂಡಿದ್ರ ಸದರಮೆ ಆಟ ಆಡಿದ್ರು ನೀ ಪರ್ಮನೆಂಟ್ ಆಗಿ ಅಲ್ಲೇ ಇರ್ಬೇಕಾಯ್ತದೆ. ನಪ್ಪ ಇಟ್ಕೋ
3: ಹೇಳ
4: ಜಗ. ನಿಮ್ ಮತ್ತೆ ಫೋನ್ ಮಾಡಿದ್ವಲ್ಲ,
1: ನಮ್ ಮಾವ ಇನ್ವಿಟೇಷನ್ ಕಾರ್ಡ್ ಕೊಡೋದು ಬೇಡ, ಈಗ ಇನ್ನೊಂದೆರಡು ದಿನ ಆಗಲಿ ಅಂತ ಕ್ಯಾತೆ ತೆಗ್ದವನಂತೆ.
4: ತಲೆ ಕೆಟ್ಕೋಬಿಡಕಲ್ಲ, ನಾನು ಇವ್ನಿ ಜಗ. ಲೋ ಜಗ.

ವಿಶೇಷ ಕಾರ್ಯಕ್ರಮ ಪ್ರೀತಿ ಮಧುರ ತ್ಯಾಗ ಅಮರ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಿಮ್ಮ ಅಭಿಪ್ರಾಯ ಮತ್ತು ಸಂದೇಶಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕಳಿಸಬಹುದು. ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರೀತಿಸಿ, ನಗ್ತಾ ಇರಿ, ಸಂತೋಷವಾಗಿರಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರಿಯಾಂಕಾ ಸೋನಲ್. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 9:31 ಆಗಿದೆ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಎಫ್ಎಂ ರೇನ್ಬೋದಲ್ಲಿ ಜೊತೆಯಾಗಿದ್ದೀವಿ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ. ಈ ನಿಮ್ಮ ಕ್ಷಣಗಳು ತುಂಬಾ ಖುಷಿಯನ್ನ ನೀಡಬೇಕಾದ್ರೆ ಏನ್ ಮಾಡಬೇಕು? ಎಫ್ಎಂ ರೇನ್ಬೋನ ಕೇಳುತ್ತಿರಬೇಕು. ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನು ಕೇಳ್ತಾ ಇರಿ, ನಿಮ್ಗೆ ಗೊತ್ತಾಗತ್ತೆ.

9:35. ಸರಿ, ಈಗಷ್ಟು ಚಂದದ ಗೀತವೊಂದನ್ನು ಕೇಳಿದ್ವಿ. ಈ ಒಂದು ಗೀತೆ ಮೂಡಿಬಂದದ್ದು ಬಲ್ವ ಮಂಗಲ್ ಚಿತ್ರದಿಂದ ಆಗಿತ್ತು. ಬುಲೋ ಸಿ ರಾಣಿ ಅವರ ಸಂಗೀತ ನಿರ್ದೇಶನ ಇದ್ದಂತಹ ಗೀತೆ. ಡಿ ಎನ್ ಮಾಂಧೋಕ್ ಅವರು ಸಾಹಿತ್ಯ ಒದಗಿಸಿದ್ರು ಈ ಗೀತೆಗೆ. ಇವತ್ತು ನಮ್ಮ ಕಾರ್ಯಕ್ರಮದ ವಿಶೇಷತೆ ಕೂಡ ಇದೇ ಆಗಿದೆ. ನಾವಿವತ್ತು ಬುಲೋಸಿ ರಾಣಿ ಅವರು ನಮ್ಮನ್ನು ಅಗಲಿದಂತಹ ದಿನದಂದು ಅವರನ್ನು ನೆನೀತಾ ಸಾಕ್ತಾ ಇದ್ದೀವಿ ಈ ಹೊತ್ತಲ್ಲಿ ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ. ಅತ್ಯದ್ಭುತವಾದ ಸಂಗೀತ ನಿರ್ದೇಶನದಿಂದ ಎಲ್ಲರನ್ನ ಕೂಡ ಮನ ತಣಿಯುವ ಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಂತಹ ನಮ್ಮ ಬುಲೋಸಿ ರಾಣಿ ಅವರನ್ನ ನೆನೀತ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಈ ಹೊತ್ತಲ್ಲಿ ಚಂದದ ಗೀತೆಗಳು ಮೂಡಿ ಬರ್ತಾ ಇದೆ ನಿಮಗೋಸ್ಕರನೇ, ನಿಮಗಾಗಿ ಕನ್ನಡ ಕಾಮನಬಿಲ್ಲು 101.3 ಕೇಳ್ತಾರಿ. ಇತರರಿಗೂ ಕೇಳಿಸ್ತಾನೇ ಇರಿ, ಜೊತೆಯಾಗಿ ಸಾಕ್ತಿರಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಇದು ಕನ್ನಡ ಕಾಮನವಿಲ್ಲು 101.3 ಮೆಗಾ ಹರ್ಟ್ಸ್. ಸಿ ಹೊತ್ತಲ್ಲಿ ಚಂದದ ಗೀತೆಗಳೇ ಬಂದು ತಲುಪ್ತಾ ಇದೆ, ಕೇವಲ ಕೇವಲ ನಿಮ್ಗೋಸ್ಕರ. ಹಾಡುಗಳನ್ನ ಕೇಳ್ತಾ ಕೇಳ್ತಾ ಕೇಳ್ತಾ ಚೆನ್ನಾಗಿದೆ ಕಾರ್ಯಕ್ರಮ, ಆಹಾ ಅನ್ನಿಸ್ತಾ ಇದೆ, ಓಹೋ ಅನ್ನಿಸ್ತಾ ಇದೆ ಅನ್ನೋದಾದ್ರೆ ನಿಮ್ಮ ಮಾತನ್ನ ನಮಗೂ ಕೂಡ ನೀವು ಹೇಳಬಹುದು. ಹೇಗೆ ಹೇಳ್ತೀರಾ ಅನ್ನೋದಾದ್ರೆ ತೀರಾ ಸಿಂಪಲ್ ಕಣ್ರಿ. 9480910013 9480109013 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ರವಾನೆ ಮಾಡಿ ನಿಮ್ಮ ಮನಸ್ಸ ಮಾತನ್ನು ಈ ಹೊತ್ತಿನಲ್ಲಿ ಹೇಗನ್ನಿಸ್ತದೆ ಈ ಹೊತ್ತು ಅನ್ನೋದನ್ನು ಹಂಚ್ಕೊಳ್ಳಿ. ಕೇಳ್ತಾ ಇರಿ, ಜೊತೆಯಾಗಿರಿ, ಬೇರೆಯವ್ರಿಗೂ ಕೂಡ ಕೂರಿಸ್ಬಿಟ್ಟು ಕೇಳಪ್ಪ ಕೇಳು ಅಂತ ಎಫ್ ಎಂ ರೈನ್ಬೋನ ಕೇಳಿಸ್ತಾನೆ ಇರಿ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ ಜೊತೆಯಾಗಿ ಸಾಕ್ತಾ ಇರುವಂತಹ ಈ ಹೊತ್ತು ಗೊತ್ತು ನಿಮ್ಗೆ, ಸುಕೂನ್ ಕೇಪಲ್ ಮುಲಸಿ ರಾಣಿಯವರ ಸಂಗೀತ ನಿರ್ದೇಶನ ಇರುವಂತಹ ಗೀತೆಗಳನ್ನ ಕೇಳ್ತಾ ಸಾಕ್ ಬಂದ್ವಿ ಇವತ್ತು. ಯಾಕಂದ್ರೆ ಅವರು ನಮನ ಅಗಲಿದಂತಹ ದಿನ ಇವತ್ತಾಗಿದೆ. ಅವರಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನ ಇನ್ನೊಂದು ಗೀತೆಯೊಟ್ಟಿಗೆ ಮುಗಿಸೋಣ. ಅದಕ್ಕೂ ಮೊದಲು ಯಾರ್ಯಾರು ಸಂದೇಶ ಕಳಿಸ್ಕೊಟ್ಟಿದ್ದೀರಾ ನೋಡೋಣವಾ. ಹಸನ್ ಸಾಬ್ ಮತ್ತು ಕಿಶೋರ್ ಅವರು ಜಮಖಂಡಿಯಿಂದ ನಂದಿಕೇಶ್ವರ ಅವರ ಜೊತೆಯಾಗಿ ಸಂದೇಶ ಕಳಿಸಿದ್ದಾರೆ. ಅದಾದ ನಂತರ ಬಂದದೆ ಸಂದೇಶ ನಮಗೆ ಶಾಂತಾಚಾರ ಬಡಿಗೇರ ಅವರದು ಕುಕ್ನೂರ್ನಿಂದ. ಇವರು ಹೇಳ್ತಾ ಇದ್ದಾರೆ ಬಾಲಿವುಡ್ನ ಸುವರ್ಣಯುಗದ ಅತ್ಯಂತ ಹಿರಿಯ ಮತ್ತು ಪ್ರತಿಭಾವಂತ ಸಂಗೀತ ನಿರ್ದೇಶಕರವರು ಅಂತ. ಖಂಡಿತವಾಗ್ಲೂ ಹೌದು ಸರ್. ಎಲ್ಲರ ಸಂದೇಶಕ್ಕೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾ ಇರಿ, ಜೊತೆಯಾಗಿರಿ ಎಫ್ಎಂ ರೇನ್ಬೋ 101.3 ಮೆಗಾ ಹರ್ಟ್ಸ್. ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಸ್.

ಹತ್ತು ಗಂಟೆ ಆಗ ಹೋಯಿತು. ಹೌದು, ಎಲ್ಲರೂ ಕನಸಿನ ಲೋಕಕ್ಕೆ ಬನಿ ಬನಿ ಹೋಗೋಣ ಅಂತ ಹೇಳ್ತಾ ಕಾಯ್ತಾ ಇದ್ದೀರ ಹಾಡುಗಳ ಜೊತೆ ಪ್ರಯಾಣವನ್ನ ಬೆಳೆಸೋದಕ್ಕೆ. ಈ ಹೊತ್ತಲ್ಲಿ ಎಲ್ಲರಿಗೂ ಕೂಡ ಹತ್ತಿ ಹತ್ತಿ ಕನಸಿನ ಲೋಕದ ಟ್ರೈನ್ ಅನ್ನ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಮಮತಾ.

ಹತ್ತು ಗಂಟೆ 5 ನಿಮಿಷ. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ಟಾಪಿಕ್ ಏನು ಅಂತ ರಿವೀಲ್ ಮಾಡೋ ಹೊತ್ತು. ಆಕ್ಚುಲಿ ನಾನಿವತ್ತು ಹೇಳಲ್ಲ, ನೀನೇ ಇವತ್ತು ಹೇಳಬೇಕು ಯಾವ ವಿಚಾರವನ್ನು ಮಾತಾಡ್ತಿದ್ದೀನಿ ಅಂತ. ಈ ವಿಚಾರಕ್ಕೆ ನಾನು ಸುಳಿವು ಕೊಡಬೇಕು ಅನ್ನೋದಾದರೆ, FM ರೇನ್ಬೋನ ಕೇಳ್ತಾ ಕೇಳ್ತಾ ಕೇಳ್ತಾ ಹಾಗೆ ನೀವಿರುವ ಸ್ಥಳದಿಂದ, ಅಂದರೆ ಮನೆಯಿಂದನೋ ಆಫೀಸಿಂದನೋ ಅಥವಾ ಟ್ರಾವೆಲ್ ಮಾಡ್ತಾ ಇದ್ರೆ, ಆ ಟ್ರಾವೆಲ್ ಮಾಡ್ತಿರೋ ನನ್ನ ಚೂಪ್ ಸೈಡ್ ಗಾಡಿ ನಿಲ್ಲಿಸಿ ಹಾಗೆ ಹೊರಗಡೆ ಬಂದು ಆಕಾಶದತ್ತ ಕಣ್ ಹಾಯಿಸಿ ಕಣ್ ಹಾಯಿಸಿದ್ರ ಏನಾದರೂ ಸ್ಪೆಷಲ್ ಕಾಣಿಸ್ತಾ ಇದೆಯಾ? ಏ, ನಮ್ಮ ಕಡೆ ಎಲ್ಲ ಮೋಡ ಕವಿದ ವಾತಾವರಣ ಅಂತ ಒಂದಷ್ಟು ಜನ ಕಂಪ್ಲೇಂಟ್ ಮಾಡ್ಬೋದು, ಬಟ್ ಐ ಆಮ್ ಸಾರಿ, ನಾನೇನು ಮಾಡಲಿ? ಚಂದ ಮಾಮನಿಗೆ ಬೇಜಾರಾಗ್ತಾ ಇರುತ್ತೆ ಮೋಡಗಳು ಅಡ್ಡ ಬಂದಿರೋದ್ರಿಂದ. ಆದರೂ ಕೂಡ ಕೆಲವೊಂದು ಕಡೆಗಳಲ್ಲಿ ಈಗಲೂ ಚಂದ ಮಾಮ ಚಂದವಾಗಿ ಹೊಳಿತಿರ್ತಾನೆ. ಅವನ ಸುತ್ತಮುತ್ತ ಏನಾದರೂ ವಿಶೇಷತೆ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ನೋಡಿ, ಬೇಗ ನೋಡಿ. ಹಾಗೆ ಹಾಡುಗಳನ್ನ ಕೇಳ್ತಾ ಕೇಳ್ತಾ ನೋಡ್ತಾ ನೋಡ್ತಾ ಏನ್ ಕಾಣಿಸ್ತು ನಿಮ್ ಕಣ್ಣಿಗೆ, ಬೇಗ ನಮಗೂ ತಿಳಿಸಿ. 9480901013 ಇದು ನಮ್ಮ ವಾಟ್ಸಾಪ್ ಸಂಖ್ಯೆ. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ವಾಟ್ಸಪ್ ಮುಖಾಂತರ ಸಂದೇಶವನ್ನು ಕಳಿಸ್ಕೊಟ್ಟು ನಮಗೆ ನಿಮ್ಮ ಮಾತನ್ನು ಬೇಗ ಬೇಗ ತಿಳಿಸಿ. ಜೊತೆಯಾಗಿರಿ, ಕೇಳ್ತಾ ಇರಿ ಕನ್ನಡ ಕಾಮನ್ ಬಿಲ್ಲು 101.3 MHz ಮ್ಯೂಸಿಕಲ್ ಯಾರ್ಡ್ಸ್.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಎಂಥ ಸಾಂಗ್ ಅಲ್ಲ, ಆಕ್ಚುಲಿ ತುಂಬ ತುಂಬ ತುಂಬ ಚೆನ್ನಾಗಿರೋ ಹಾಡಿದು. ಕನ್ನಡ ಕಾಮನ ಬಿಲ್ಲು 101.3 ಮೆಗಾ ಹರ್ಟ್ಸ್ನಲ್ಲಿ ಜೊತೆಯಾಗಿ ಸಾಗ್ತಾ ಇದ್ದೀವಿ ನೀವು ನಾವು ಈ ಹೊತ್ತಲ್ಲಿ. FM ರೇನ್ಬೋದಲ್ಲಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾನ್ ಹೇಳಿದೆ ಯಾವ ವಿಚಾರದ ಬಗ್ಗೆ ಮಾತಾಡ್ತೀವಿ ಕನಸಿನ ಲೋಕದಲ್ಲಿ ಗೊತ್ತಾದ್ರೆ ಬೇಗ ಹೇಳಿ, ಬಟ್ ಅದಕ್ಕೆ ಸುಳುವು ಅಂತ ಹೇಳಿ ಎಲ್ಲರೂ ಬಂದು ಆಕಾಶವನ್ನ ದಿಟ್ಟಿಸಿ ನೋಡಿ ಅಂತ ಕೇಳಿದ್ದೆ. ಮಂಗಳಾ ಅವರು ಮೈಸೂರಿನಿಂದ ಸಂದೇಶ ಕಳಿಸ್ಕೊಟ್ರೆ, ಕಾಣದಂತೆ ಮಾಯವಾದನು ನಮ್ಮ ಚಂದ್ರ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ, ಮೋಡ ಇದೆ ಚಂದ್ರ ಇಲ್ವಲ್ಲ ಅಂದ್ರೆ ನಾನಾಗ್ಲೇ ಹೇಳಿದೆ ನಾನೇನು ಮಾಡಲಿ. ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ ಮಧುರವಾದ ಹಾಡುಗಳು ಅಂತ ಹೇಳ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಸಂದೇಶಕ್ಕೆ. ಬಟ್ ಆದರೆ ನಾನಿವತ್ತು ನಿಮ್ಮ ಜೊತೆಯಾಗಿ ಮಾತಾಡ್ತಾ ಇದ್ದೇನೆ ಒಂದು ವಿಶೇಷವಾದ ವಿಚಾರದ ಬಗ್ಗೆ. ಈ ಒಂದು ವಿದ್ಯಮಾನ, ಬಾಹ್ಯಾಕಾಶದಲ್ಲಿ ನಡೆದಂತಹ ವಿದ್ಯಮಾನ ಏನಿದೆಯಲ್ಲ, ಇದು ಆರಂಭ ಆದದ್ದು 22ನೇ ತಾರೀಕು, ಅಂದರೆ ಈ ಶುಕ್ರವಾರ, ಕಳೆದ ಶುಕ್ರವಾರದಿಂದ ಇವತ್ತಿನವರೆಗೂ ಕೂಡ ನಾವು ಅದ್ಭುತವಾದಂತಹ ಚಂದದ ವಿಚಾರವನ್ನು ನೋಡಬಹುದು ಆಕಾಶದಲ್ಲಿ. ಎಸ್, ಹೌದು, ಏನಪ್ಪ ಅಂದರೆ ಸಾಮಾನ್ಯವಾಗಿ ನಮಗೆ ವಿಶೇಷವಾಗಿ ಎಲ್ಲ ಗ್ರಹಗಳು ಕಾಣಸಿಗೋದಿಲ್ಲ, ಆದರೆ ಇವತ್ತು ನಮಗೆ ಒಂದು ವಿಶೇಷವಾದ ವಿಚಾರ ಇದೆ, ಅದನ್ನು ಪ್ಲಾನೆಟ್ ಪರೇಡ್ ಅಂತ ಹೇಳಿ ಕರೀಲಾಗತ್ತೆ. ಏನ್ರಿ ಗ್ರಹಗಳು ಕೂಡ ಪರೇಡ್ಗೆ ಹೊರಟಿದೆಯಾ ಅಂತ ಕೇಳಿದ್ರೆ, ಹೌದು ಹೌದು ಹೌದು, ನಾವು ಅದರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ನಾನು ಹಾಡುಗಳ ಜೊತೆಯಾಗಿ. ಕೇಳ್ತಾ ಇರಿ, ಜೊತೆಯಾಗಿರಿ. FM ರೇನ್ಬೋ ನಿಮಗೋಸ್ಕರ ಹೊತ್ತು ತರ್ತಾ ಇದೆ ಚಂದದ ಗೀತೆಗಳನ್ನ. ಅಲ್ಲಿಲ್ಲೆಲ್ಲ ಹೋಗಬೇಡಿ, ಸಂದೇಶನೂ ಕೂಡ ಕಳಿಸ್ಕೊಡ್ತಾ ಇರಿ. ಇದು ಕನ್ನಡ ಕಾಮನವೆಲು 101.3 ಮೆಗಾಹರ್ಟ್ಸ್.

ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಸಾಕ್ತಾ ಇದೀವಿ ನಾವು ನೀವು. ಸರಿ, ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ನಾನು ಈಗಾಗಲೇ ಹೇಳಿದ್ದೆ ನಿಮಗೆ, ಪ್ಲಾನೆಟರಿ ಅಲೈನ್ಮೆಂಟ್ಗಳ ಬಗ್ಗೆ ಮಾತಾಡೋಣ, ಆಕಾಶದಲ್ಲಿ ನಡೆಯುವಂತಹ ಒಂದು ವಿಶೇಷವಾದ ವಿಚಾರದ ಬಗ್ಗೆ ಅಂತ ಹೇಳಿದ್ದಕ್ಕೆ ಸಂದೇಶಗಳನ್ನು ಕಳಿಸ್ಕೊಡ್ತಿದ್ದಾರೆ ಮಂಜುಶ್ರೀ ಅವರು ಧಾರವಾಡದಿಂದ. ಸೂಪರ್ ಅಂತಿದ್ರೆ ಹರೀಶ್

ಭೂಮಿಯಿಂದ ನೋಡೋ ನಮಗೆ ಕೆಲವು ಗ್ರಹಗಳು ಆಕಾಶದ ಒಂದೇ ಭಾಗದಲ್ಲಿ ನೇರ ಸಾಲಿನಲ್ಲಿ ಬಂಧ ಕಾಣಿಸುತ್ತವೆ. ಇದನ್ನು ವೈಜ್ಞಾನಿಕವಾಗಿ ಪ್ಲಾನೆಟರಿ ಅಲೈನ್ಮೆಂಟ್ ಅಂತಲೂ ಹೇಳ್ತಾರೆ ಅನ್ನೋ ಮಾತನ್ನ ಇವ್ರು ಹೇಳಿದ್ದಾರೆ. ಕರೆಕ್ಟ್ ಅವರು, ನಿಮ್ಮ ಮಾತು ನಿಜ. ಸೂಪರೋ ಸೂಪರು ಸಾಂಗು ಅಂದವರು ಅಥರ್ವ ಸುಷ್ಮಿತಾ ಸಿರಿ ಅವರು ಸಾಗರದಿಂದ. ಥ್ಯಾಂಕ್ ಯು ಅಂತ ಹೇಳ್ತಾ ನಾವು ಮಾತುಕತೆಯನ್ನ ಮುಂದುವರಿಸೋದಾದ್ರೆ, ಖಂಡಿತವಾಗ್ಲೂ ಈ ಒಂದು ಗ್ರಹಗಳು ತಮ್ಮಷ್ಟಕ್ಕೆ ತಾವು ಆರಾಮಾಗಿ ಓಡಾಡ್ಕೊಂಡಿರತ್ವಪ್ಪ, ತಮ್ಮ ಗ್ರಹಗಳ ಕಕ್ಷೆಯಲ್ಲೇ ಸುತ್ತುತ್ತಾ ಇರುತ್ತೆ. ಆದರೆ ನಾವು ಮನುಷ್ಯರು ಭೂಮಿಯಿಂದ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಸಮಯದಲ್ಲಿ ಯಾವ ಸಾಲಿನಲ್ಲಿ ನಿಲ್ಲುತ್ತೆ, ಒಂದು ಸಾಲಿನಲ್ಲಿ ಅನ್ನೋದನ್ನ ನೋಡ್ತಾ ಅದ್ಭುತವಾದ ವೈಶಿಷ್ಟ್ಯವನ್ನ ಕಣ್ ತುಂಬಿಸ್ಕೊಳ್ತೀವಿ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಈ ಸಾರಿ ಅಂದ್ರೆ ಇವತ್ತು ಎರಡು ದಿನದಿಂದ ಇವತ್ತಿನವರೆಗೂ ಒಟ್ಟು 3 ಗ್ರಹಗಳ ಪ್ಲಾನೆಟ್ ಪರೇಡ್ ಅನ್ನ ನೋಡ್ತಾ ಇದೀವಿ ನಾವು. ಆ ಗ್ರಹಗಳು ಯಾವ ಯಾವ್ದು ಹೇಳ್ತೀರಾ ನಮ್ಗೆ? ಬೇಗ ಹೇಳಿ, 9480910013, 9480910013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ

ಆದ್ರೆ ಇವತ್ತು ಆಕಾಶದಲ್ಲಿ ಹೀಗೆ ನಿನ್ನ ನೋಡಪ್ಪ ಅಂತ ಎಲ್ಲಾ ಗ್ರಹಗಳಲ್ಲಿ ಮೂರು ಗ್ರಹಗಳು ಪರೇಡ್ ಮಾಡ್ತಾ ನಿಂತಿರುತ್ತವೆ ಅಂತ ಹೇಳಿದೆ. ಹೌದಲ್ಲ, ಈ ಒಂದು ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ನನಗೊಂಚೂರು ಗೆಸ್ ಮಾಡಿ ಕಳಿಸಿ ಯಾವ್ಯಾವ ಗ್ರಹ ಅದು ಅಂತ ನಾನು ಕೇಳಿದ್ದಕ್ಕೆ ಸಂದೇಶದ ಮುಖಾಂತರ ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಾ ಇದ್ದಾರೆ, ಮೋ ಗಗನ ನೋಡಿದೆ ಏನೂ ಕಾಣಲಿಲ್ವೇ, ನಮ್ಮೂರಲ್ಲೂ ಮೋಡ ಕವಿತಿದೆ ಅಂತ. ಮೋಡ ಕವಿದ ವಾತಾವರಣ, ಓಹೋ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಶುಕ್ರ ಬುಧ ಮಂಗಳ ಅಂತ ಹೇಳ್ತಾ ಇದ್ರೆ, ಶನಿ ಮಂಗಳ ಗುರು ಅಂತ ಹೇಳಿದವರು ಎ ಹರಿಹರನ್ ವಿಜ್ಞಾನ ನಗರದಿಂದ. ಬಳಿಕ ರೂಪ ನೀಲ ರೇಖಾ ಅಮ್ಮಿನ ಬಾವಿಯಿಂದ ಸಂದೇಶ ಕಳಿಸಿದ್ರೆ, ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಅವರು ಹಂಪನೂರು ಗ್ರಾಮದಿಂದ ಸಂದೇಶ ಕಳಿಸಿದ್ದಾರೆ. ಶುಕ್ರ ಶನಿ ಗುರು ಇವ್ರು ಕಾಣಿಸ್ತಿದ್ದಾರೆ ಅಂತ ಹೇಳಿದವರು ಮುಧೋಳದಿಂದ ಶೋಭಾ ಅವರು. ಬಳಿಕ ಸ್ಯಾಟರ್ನ್ ಜುಪಿಟರ್ ಮಾರ್ಸ್ ಅಂದವರು ರಘುವೀರ್ ಬೆಂಗಳೂರಿನಿಂದ, ಶಾಂತಾಚಾರ ಬಡಿಗೇರ ಕುಕ್ಕನೂರಿನಿಂದ. ಬುಧ ಮಂಗಳ ಮತ್ತು ಗುರು ಅಂತ ಹೇಳ್ತಾ ಇದ್ರೆ ಸಂದೇಶ ಕಳಿಸ್ತಿದ್ದಾರೆ ಉಮೇಶ್ ಅವರು ಸಿರಿಗೆರೆಯಿಂದ. ಹೊರಗೆ ಹೋಗಿ ನೋಡಿದ್ರೆ ಏನೂ ಕಾಣಿಸ್ತಿಲ್ರಿ, ಬರೀ ಮೋಡ ಮೋಡ. ಆದ್ರೆ ನನಗೀಗ ಹೇಳೋಕ್ಕಾಗಲ್ಲ, ಏನ್ ಮಾಡ್ಲಿ, ಪ್ರಸಾರ ಮಾಡೋ ಹಾಡುಗಳು ಮಾತ್ರ ಚಂದವಾಗಿ ಕನಸು ನನಸಾಗಿದೆ ಅಂತ ಅನ್ನಿಸ್ತಿದೆ ಅಂತಿದ್ದಾರೆ. ವೆರಿ ನೈಸ್. ಅದಾದ ನಂತರ ಲಕ್ಷ್ಮೀ ವೆಂಕಟೇಶ್ ಅವರು ತಮ್ಮ ಕುಟುಂಬದ ಜೊತೆಯಾಗಿ APMC ಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶ ಕಳಿಸಿಕೊಟ್ಟಿದ್ದೀರಾ. ಆಯ್ತು ಆಯ್ತು, ನೀವೆಲ್ಲ ಇಷ್ಟು ಹೇಳೋವಾಗ ಈಗ ಎರಡು ಹಾಡುಗಳನ್ನ ಪ್ಲೇ ಮಾಡ್ತೀನಿ. ಆ ಹಾಡಿನ ನಂತರ ನಾನು ಕೇಳ್ತಾ ಇರೋ ಗ್ರಹಗಳು ಯಾವುದು ಅನ್ನೋದನ್ನು ತಿಳಿಸ್ತೀನಿ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವಿ, ಕೇಳ್ತಾನೆ ಇರಿ FM ರೇನ್ಬೋ. ಯಾಕಂದ್ರೆ ಇಂಥ ಚಂದದ ಹಾಡುಗಳು, ಚಂದದ ಮಾಹಿತಿ ನಿಮ್ಮೊಟ್ಟಿಗಿದ್ರೆ ಬಾಳೆ ಬಂಗಾರ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 MHz ಗಳಲ್ಲಿ

ಎಫ್ಎಂ ರೇನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಜೊತೆಯಾಗಿದ್ದೀವಿ ನಾವು ನೀವು. ಈಗ ಸಂದೇಶಗಳನ್ನು ಕಳುಹಿಸಿ ಕೊಟ್ಟವರು ಯಾರು ಯಾರು ಯಾರು ಅಂತ ನೋಡೋ ಹೊತ್ತು ನಮ್ಮದಾಗಿದೆ. ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳ ಪೆರೇಡ್ ಇದೆ ಅಂತ ಹೇಳಿಬಿಡ್ತೀನಿ ನಾನು ನಿಮಗೆ. ಈಗ ಬಂದಿರುವಂತಹ ಈ ಒಂದು ಪೆರೇಡ್ ಮಾಡ್ತಿರೋರು ಗುರು, ಶುಕ್ರ ಮತ್ತು ಬುಧ, ಜುಪಿಟರ್, ವೀನಸ್ ಮತ್ತು ಮರ್ಕ್ಯೂರಿ. ಹೌದ್ರಿ, ಈ ಮೂರು ಗ್ರಹಗಳ ಆ ಪರೇಡ್ ಆಕಾಶದಲ್ಲಿ ನಡೀತಾ ಇದೆ. ಇವತ್ತೊಂದು ದಿನ ಇರುತ್ತೆ, ಸಾಧ್ಯ ಆದರೆ, ಮೋಡ ಕವಿದ ವಾತಾವರಣ ದೂರ ಆದರೆ ಆರಾಮಾಗಿ ನೋಡಿ ಆಗ್ಬೋದಾ?

ಸಂದೇಶಗಳ ಸುರಿ ಮಳೆ ಮತ್ತೊಮ್ಮೆ ನಮ್ಮೊಟ್ಟಿಗೆ ಬಂದಿದೆ. ಧಾರವಾಡದಿಂದ ಮಾಲಸಾವರ ಸಂದೇಶ ಬಂದಿದ್ರೆ, ಬರೀ ಮೋಡ ಮೋಡ ಅಂತ ಹೇಳ್ತಿದ್ದಾರೆ, ಕನಸಿನ ಲೋಕದಲ್ಲಿ ತೇಳ್ತಾ ಇದ್ದೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಉಮೇಶ್ ಅವರು ಸಿರಿಗೆರೆಯಿಂದ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ, ಸುಧಾ ಬೂದಿಹಾಳ್ನಿಂದ, ಶಾಂತಾಚಾರ ಬಡಿಗೇರದಿಂದ, ನಂತರ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಏನೂ ಕಾಣಲ್ರಿ ಅಂತ ಹೇಳಿ ನೊಂದವರು ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರದ ವಿದ್ಯಾನಗರದಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಶ್ರೀನಿವಾಸ ಬೆಂಗಳೂರಿನಿಂದ, ನಿಮ್ಮೆಲ್ಲರ ಸಂದೇಶ ಬಂದು ನಮ್ಮನ್ನು ತಲುಪಿದು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ, ಬೆಂಗಳೂರಿನಿಂದ ಈ ಎಕ್ಸಸಿವ್ ಸ್ಟ್ರೀಟ್ ಲೈಟ್ ಇದೆಯಲ್ಲ, ನನ್ನ ದೃಷ್ಟಿಯನ್ನು ತುಂಬ ಕಡಿಮೆ ಮಾಡಿಬಿಡ್ತು ರೀ, ಆದರೂ ವಾಟ್ ಕ್ಲೌಡ್ ಇರುವಂತಹ ವೆದರ್ನಲ್ಲಿ ಚಂದದ ಗೀತೆಗಳನ್ನ ಕೇಳಿಸಿದ್ರಿ, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶ

ಕಳುಹಿಸಿಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ನಾ ಇದ್ದೆ ನಿಮ್ಮ ಮಮತಾ. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರಿ. ಕೇಳ್ತಾರೆ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸಂದೇಶ ಕಳಿಸ್ಕೊಟ್ಟವ್ರಿಗೆ ಮತ್ತೂ ಒಂದ್ಸರಿ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು.

0: East Madhya Pradesh and Vidarbha for tomorrow. At the Asian Under 23 Wrestling Championships, Indian grapplers continued their impressive run, securing 3 gold, 2 silver and 3 bronze medals in Vietnam's Da Nang today. And that is the end of this news bulletin.
1: ಇಲ್ಲಿವರೆಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಿದ್ರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಮುಂದೆ ನಿಮ್ಮ ಜೊತೆಯಾಗುತ್ತೆ ಎಫ್ಎಂ ಗೋಲ್ಡ್ ನಾಳೆ ಬೆಳಗ್ಗೆ 5:53 ಅದಾದ ನಂತರ ಮತ್ತೆ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಹೀಗೆ ದಿನದ 24 ಗಂಟೆ ಕೂಡ ನಿಮಗಾಗಿ ಚಂದದ ಕಾರ್ಯಕ್ರಮಗಳನ್ನು ಹೊತ್ತು ತರೋ ಕನ್ನಡ ಕಾಮನಬಿಲ್ಲನ್ನ ನೀವು ಕೇಳಿ ನಿಮ್ಮವರೆಗೂ ಕೇಳಿಸಿ. ಈ ಸಂಜೆಯಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾ ಇದ್ದೇನೆ ಮಮತ. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರಿ.
2: ಮನ್ ಕಿ ಬಾತ್ ಮೇ ಉಲ್ಲೇಖ ಕಿಯಾ ಥಾ ಫ್ಲೆಮಿಂಗೋ ಔರ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಯೋ ಕಾ. ಮಾನನೀಯ ಪ್ರಧಾನಮಂತ್ರಿ ಜೀ ನೇ ಹಮ್ ಸಭೀ ಕೋ ಪ್ರೇರಿತ ಕಿಯಾ ಕಿ ಹಮ್ ವನ್ಯ ಜೀವೋ ಕೆ ಬಾರೇ ಮೇ ಜಾನೆ, ಇನ್ ಪಶು ಪಕ್ಷಿಯೋ ಕೆ ಸಂರಕ್ಷಣ ಕೆ ಲಿಯೆ ಕ್ಯಾ ಪ್ರಯಾಸ ಹೋ ರಹೇ ಹೈ ಇಸ್ಕೆ ಬಾರೇ ಮೇ ಜಾನೆ. ತೋ ಆಯಿಯೆ ಹಮ್ ಆಪ್ಕೋ ಸುನ್ವಾ ರಹೇ ಹೈ ಮನ್ ಕಿ ಬಾತ್ ಕಾ ವಹೀ ಹಿಸ್ಸಾ ಜಿಸ್ಮೇ ಮಾನನೀಯ ಪ್ರಧಾನಮಂತ್ರಿ ಜೀ ನೇ ಫ್ಲೆಮಿಂಗೋ ಔರ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಕಾ ಉಲ್ಲೇಖ ಕಿಯಾ ಹೈ.
3: ಸಾಥಿಯೋ, ಪಿಛಲೆ ಕುಛ ವರ್ಷೋ ಮೇ ದೇಶ್ ಕೆ ಅಲಗ್ ಅಲಗ್ ಹಿಸ್ಸೋ ಸೆ ಪ್ರಕೃತಿ ಕೆ ಸಂರಕ್ಷಣ ಕಿ ಪ್ರೇರಕ ಕಹಾನಿಯಾ ಸಾಮನೆ ಆಯಿ ಹೈ. ಯೇ ಕಹಾನಿಯಾ ಹಮೇ ಉಮೀದ್ ದೇತಿ ಹೈ ಔರ್ ಗರ್ವ ಸೆ ಭರ್ ದೇತಿ ಹೈ. ಮೇ ಮನ್ ಕಿ ಬಾತ್ ಕೆ ಶ್ರೋತಾಓ ಸೆ ಕುಛ ಉದಾಹರಣ ಸಾಝಾ ಕರ್ನಾ ಚಾಹತಾ ಹೂಂ. ಇನ್ಕೋ ಸುನ್ಕರ್ ಆಪ್ಕಾ ಮನ್ ಪ್ರಸನ್ನ ಹೋ ಜಾಯೇಗಾ. ಪಹಲೆ ಬಾತ್ ಕಚ್ ಕೆ ರಣ ಕಿ. ಬರ್ಸಾತ್ ಖತ್ಮ ಹೋತೆ ಹಿ ಯಹಾಂ ಕಿ ಧರ್ತಿ ಜೀವಂತ ಹೋ ಜಾತಿ ಹೈ. ಹರ್ ಸಾಲ್ ಲಾಖೋ ಫ್ಲೆಮಿಂಗೋ ಯಹಾಂ ಆತೆ ಹೈ. ಪೂರಾ ಇಲಾಕಾ ಗುಲಾಬಿ ರಂಗ್ ಸೆ ರಂಗ್ ಜಾತಾ ಹೈ. ಇಸ್ಲಿಯೆ ಇಸೆ ಫ್ಲೆಮಿಂಗೋ ಸಿಟಿ ಕಹಾ ಜಾತಾ ಹೈ. ಯೇ ಪಕ್ಷಿ ಯಹೀ ಘೋಂಸಲೆ ಬನಾತೆ ಹೈ ಔರ್ ಅಪ್ನೆ ಬಚ್ಚೋ ಕೋ ಬಡಾ ಕರ್ತೆ ಹೈ. ಕಚ್ ಕೆ ಲೋಗ್ ಇನ್ಹೆ ಲಾಖಾ ಜಿ ಕೆ ಬಾರಾತಿ ಕಹತೆ ಹೈ. ಅಬ್ ಲಾಖಾ ಜಿ ಕೆ ಬಾರಾತಿ ಕಚ್ ಮೇ ಪರ್ಯಾವರಣ ಸಂರಕ್ಷಣ ಕೆ ಬಡೆ ಸುಂದರ ಪ್ರತೀಕ ಬನ್ ಗಯೆ ಹೈ. ಸಾಥಿಯೋ, ದೂಸರಾ ಕಿಸ್ಸಾ ಇನ್ಸಾನ್ ಔರ್ ವನ್ಯ ಜೀವೋ ಕೆ ಸಹಯೋಗ ಕಾ ಹೈ ಔರ್ ಯೇ ಉತ್ತರ ಪ್ರದೇಶ ಸೆ ಹೈ. ಯಹಾಂ ಕೆ ತರಾಯಿ ಇಲಾಕೋ ಮೇ ಫಸಲ್ ಕೆ ಸಮಯ ಹಾಥಿಯೋ ಕೆ ಜೂನ್ ಗಾಂವೋ ಕಿ ಓರ್ ಆತೆ ಹೈ. ಇಸ್ಸೆ ಟಕರಾವ್ ಕಿ ಆಶಂಕಾ ಬಢ್ತಿ ಹೈ. ಲೇಕಿನ್ ಅಬ್ ಯುಪಿ ಮೇ ಭಿ ಗಜ ಮಿತ್ರ ಜೈಸೆ ಪ್ರಯಾಸ ಶುರು ಹುಯೆ ಹೈ. ಗಾಂವ್ ಕೆ ಲೋಗ್ ಹಿ ಟೀಮ್ ಬನಾಕರ್ ಹಾಥಿಯೋ ಪರ್ ನಜರ್ ರಖತೆ ಹೈ. ವೇ ಸಮಯ ರಹತೆ ಲೋಗೋ ಕೋ ಸತರ್ಕ ಕರ್ತೆ ಹೈ. ಇಸ್ಸೆ ಟಕರಾವ್ ಕಮ್ ಹೋ ರಹಾ ಹೈ ಔರ್ ಲೋಗೋ ಮೇ ಭರೋಸಾ ಬಢ್ ರಹಾ ಹೈ. ಸಾಥಿಯೋ, ಮಧ್ಯ ಭಾರತ ಸೆ ಭಿ ಏಕ್ ಅಚ್ಚಿ ಖಬರ್ ಆಯಿ ಹೈ. ಛತ್ತೀಸ್ಗಢ ಮೇ ಬ್ಲ್ಯಾಕ್ ಬಕ್ ಯಾನಿ ಕಾಲೆ ಹಿರಣ ಫಿರ್ ಸೆ ದಿಖಾಯಿ ದೇನೆ ಲಗೆ. ಏಕ್ ಸಮಯ ಇನ್ಕಿ ಸಂಖ್ಯಾ ಬಹುತ್ ಕಮ್ ಹೋ ಗಯಿ ಥಿ ಲೇಕಿನ್ ಲಗಾತಾರ್ ಪ್ರಯಾಸ ಹುಯೆ ಔರ್ ಸಂರಕ್ಷಣ ಬಢಾಯಾ ಗಯಾ. ಆಜ್ ಯೇ ಫಿರ್ ಸೆ ಖುಲೆ ಮೈದಾನೋ ಮೇ ದೌಡ್ತೆ ನಜರ್ ಆತೆ ಹೈ. ಯೇ ಹಮಾರಿ ಖೋತಿ ವಿರಾಸತ್ ಕಿ ವಾಪಸಿ ಹೈ. ಐಸೆ ಹಿ ಉಮೀದ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಯಾನಿ ಗೋಡಾವಣ ಕೆ ಸಂರಕ್ಷಣ ಮೇ ಭಿ ದಿಖ್ ರಹಿ ಹೈ. ಯೇ ಪಕ್ಷಿ ಹಮಾರೆ ರೇಗಿಸ್ತಾನಿ ಇಲಾಕೋ ಕಿ ಪಹಚಾನ್ ಹುವಾ ಕರ್ತಿ ಥಿ ಲೇಕಿನ್ ಏಕ್ ಸಮಯ ಇಸ್ಕಿ ಸಂಖ್ಯಾ ಬಹುತ್ ಕಮ್ ರಹ ಗಯಿ ಥಿ. ಹಾಲತ್ ಯೇ ಥಿ ಯೇ ಪಕ್ಷಿ ಲುಪ್ತ ಹೋನೆ ಕಿ ಕಗಾರ್ ಪರ್ ಪಹುಂಚ ಗಯಿ ಥಿ. ಲೇಕಿನ್ ಅಬ್ ಇಸ್ಕೆ ಸಂರಕ್ಷಣ ಕೆ ಲಿಯೆ ಬಡಾ ಅಭಿಯಾನ ಚಲ್ ರಹಾ ಹೈ. ವೈಜ್ಞಾನಿಕ ತರೀಕೆ ಅಪನಾಯೆ ಜಾ ರಹೆ ಹೈ. ಪ್ರಜನನ್ ಕೇಂದ್ರ ಬನಾಯೆ ಗಯೆ ಹೈ ಔರ್ ಅಬ್ ನಯೆ ಜೀವನ್ ಕಿ ಶುರುವಾತ್ ದಿಖಾಯಿ ದೇ ರಹಿ ಹೈ. ಸಾಥಿಯೋ, ಪ್ರಕೃತಿ ಔರ್ ಮಾನವ್ ಅಲಗ್ ನಹಿ ಹೈ. ಹಮ್ ಏಕ್ ದೂಸರೆ ಕೆ ಸಾಥಿ ಹೈ. ಜಬ್ ಹಮ್ ಪ್ರಕೃತಿ ಕೋ ಸಮಜ್ತೆ ಹೈ ಉಸ್ಕಾ ಸಮ್ಮಾನ್ ಕರ್ತೆ ಹೈ ಔರ್ ಉಸ್ಕೆ ಸಾಥ್ ಮಿಲ್ಕರ್ ಚಲ್ತೆ ಹೈ ತೋ ಬದಲಾವ್ ಸಾಫ್ ದಿಖಾಯಿ ದೇತಾ ಹೈ. ಆಜ್ ಯಹಿ ಬದಲಾವ್ ದೇಶ್ ಕೆ ಕೋನೆ ಕೋನೆ ಸೆ ನಯಿ ಉಮೀದ್ ಬನ್ಕರ್ ಸಾಮ್ನೆ ಆ ರಹಾ ಹೈ.
2: ಪ್ರಧಾನಮಂತ್ರಿ ಜೀ ಕೆ ಇನ್ ಪ್ರೇರಕ ಶಬ್ದೋ ಕೆ ಬಾದ್ ಆಯಿಯೆ ಜಾನ್ತೆ ಹೈ ಕಿ ಇನ್ ವನ್ಯ ಜೀವೋ ಕಿ ಇನ್ ಪಶು ಪಕ್ಷಿಯೋ ಕಿ ಜೀವನ ಶೈಲಿ ಕ್ಯಾಸಿ ಹೋತಿ ಹೈ ಔರ್ ಇನ್ಕೆ ಸಂರಕ್ಷಣ ಕೆ ಲಿಯೆ ಕ್ಯಾ ವಿಭಿನ್ನ ಪ್ರಯಾಸ ಕಿಯೆ ಜಾ ರಹೆ ಹೈ. ಹಮ್ ಆಪ್ಕೋ ಸುನ್ವಾ ರಹೆ ಹೈ ಏಕ್ ಪರಿಚರ್ಚಾ. ಹಮಾರೆ ವಿಶೇಷಜ್ಞ ಹೈ ಶ್ರೀ ಜಯಪಾಲ್ ಸಿಂಗ್, ಭಾರತೀಯ ವನ್ ಸೇವಾ ಅಧಿಕಾರಿ, ಅಗ್ರ ಮುಖ್ಯ ವನ್ ಸಂರಕ್ಷಕ್ ಎವಂ ವನ್ ಬಲ್ ಪ್ರಮುಖ, ವನ ವಿಭಾಗ ಗುಜರಾತ್ ರಾಜ್ಯ ಸೆ, ಔರ್ ಶ್ರೀ ಆಯುಷ್ ವರ್ಮಾ, ಜಿಲ್ಲಾ ವನ್ ಸಂರಕ್ಷಕ್, ಕಚ್ ಈಸ್ಟ್ ಡಿವಿಷನ್, ವನ್ ವಿಭಾಗ ಗುಜರಾತ್ ರಾಜ್ಯ. ಇನ್ಸೆ ಬಾತ್ಚೀತ್ ಕರ್ ರಹೆ

ये रूप नया है।